ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಾದಾರ್ಜುನಿ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದ್ದೀವಿ. ಇವತ್ತು ಹುಣಸೆಹೊಂಡದ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಬಳಿ ಇರುವಂತಹ ಪುಣ್ಯಕ್ಷೇತ್ರ ಇದು. ಪ್ರಮುಖ ಗರ್ಭಗುಡಿಯ ಮುಂಭಾಗದಲ್ಲಿ ಸ್ತ್ರೀ ದ್ವಾರಪಾಲಕರ ಮೂರ್ತಿಗಳನ್ನು ನಾವು ಗಮನಿಸಬಹುದು. ಇನ್ನು ಗರ್ಭಗುಡಿಯಲ್ಲಿ ವೆಂಕಟರಮಣ ಸ್ವಾಮಿಯ ಮನಮೋಹಕವಾದಂತಹ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸ್ವಾಮಿಯ ಹಿಂದಿರುವ ಪ್ರಭಾವಳಿಯಲ್ಲಿ ಸುಂದರವಾದಂತಹ ಶಿಲ್ಪಗಳಿವೆ. ಇನ್ನು ದೇವಾಲಯದ ಹೊರಭಿತ್ತಿಗಳಲ್ಲಿ ಟಗರು ಕಾಳಗ, ಆನೆಗಳ ಸಾಲು, ಕುದುರೆ, ಒಂಟೆ, ಲತೆ ಸೇರಿದಂತೆ ಅನೇಕ ಸುಂದರ ಕೆತ್ತನೆಗಳನ್ನು ಗಮನಿಸಬಹುದು. ಇನ್ನು ಮುಖ್ಯ ದೇವಾಲಯದ ಎದುರು ಎರಡು ಬೃಂದಾವನಗಳಿದ್ದಾವೆ ಹಾಗೂ ಒಂದು ಧ್ವಜಸ್ತಂಭ ಇದೆ. ದೇವಾಲಯದ ಹೊರಗೆ ಒಂದು ಪುಷ್ಕರಣಿ ಇದೆ. ಹುಣಸೆಹೊಂಡಕ್ಕೆ ಶಿರಸಿಯಿಂದ 20 ಕಿಲೋಮೀಟರ್ ದೂರದ ಅಂತರವಿರುವಂತಹದು. ಸೋದೆಯಲ್ಲಿರುವಂತಹ ಮತ್ತೊಂದು ದೇವಾಲಯ ತ್ರಿವಿಕ್ರಮ ದೇವಾಲಯ. ಶ್ರೀ ವಾದಿರಾಜರು ಪೂಜಿಸಿದಂತಹ ತ್ರಿವಿಕ್ರಮ ದೇವರನ್ನು ನಾವಿಲ್ಲಿ ಕಣ್ತುಂಬಿಕೊಳ್ಬಹುದು. ನೀವು ಈ ಪ್ರದೇಶಕ್ಕೆ ಭೇಟಿ ನೀಡಿದರೆ ಹುಣಸೆಹೊಂಡದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಷ್ಟೇ ಅಲ್ಲದೆ ಸೋದೆಯಲ್ಲಿರುವಂತಹ ತ್ರಿವಿಕ್ರಮ ದೇಗುಲವನ್ನು ಸಹ ಭೇಟಿ ಮಾಡಬಹುದು. ಒಂದು ಸಲ ಇದರ ಬಗ್ಗೆ ಒಂದು ಯೋಜನೆಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ, ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು, ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:40. ಇದೀಗ ಮೂಡಿ ಬರಲಿದೆ ಪ್ರಾಯೋಜಿತ ಕಾರ್ಯಕ್ರಮ ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ.

0: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
1: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
0: ಬೆಂಗಳೂರು ಚಾಪ್ಟರ್,
1: ವಸಂತ ನಗರ, ಬೆಂಗಳೂರು. ವೆಬ್ಸೈಟ್ www.bangaloreicai.org.
2: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಶ್ರೋತೃಗಳೇ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆಯ ಗೌರವಾನ್ವಿತ ಅಧ್ಯಕ್ಷರಾದ ಸಿಎ ಕವಿತಾ ಪರಮೇಶ್ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಮೇಡಮ್ ನಮಸ್ಕಾರ.
3: ನಮಸ್ತೆ.
2: ಈಗ ಭಾರತದಲ್ಲಿ ಸಿಎ ಅನ್ನ ಮಾಡಿರ್ತಕ್ಕಂಥ ಚಾರ್ಟೆಡ್ ಅಕೌಂಟೆಂಟ್ಗೆ ವಿದೇಶದಲ್ಲೂ ಮಾನ್ಯತೆ ಇದೆಯಾ? ವಿದೇಶದಲ್ಲೂ ಅವ್ರು ಹೋಗಿ ಕೆಲಸ ಮಾಡಬಹುದಾ?
3: ಮಾಡಬಹುದು. ಕೆಲವೊಂದು ಕಂಟ್ರೀಸಲ್ಲಿ ದೇರ್ ವಿಲ್ ಬಿ ಸಮ್ ಸ್ಮಾಲರ್ ಅಡಿಷನಲ್ ಎಕ್ಸಾಮ್ಸ್. ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಬೇರೆ ದೇಶದಲ್ಲಿರುವಂತಹ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಸಿಮಿಲರ್ ಸಂಸ್ಥೆಗಳ ಜೊತೆ ಎಂಒಯು ಒಪ್ಪಂದಗಳಿದೆ. ಸುಮಾರು ಒಂದು 16-17 ದೇಶಗಳ ಜೊತೆ ಒಪ್ಪಂದ ಇದೆ. ಇಲ್ಲಿಂದ ಕ್ವಾಲಿಫೈ ಆಗಿರೋರು ಅಲ್ಲಿ ಹೋಗಿ ಆ ಒಪ್ಪಂದದಡಿ ಅವರು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬಹುದು.
2: ಈ ನಮ್ಮ ರೇಡಿಯೋ ಕಾರ್ಯಕ್ರಮದ ಮೂಲಕ ಸಿಎ ಮಾಡಲೇಬೇಕು ಅಥವಾ ಸಿಎ ನನ್ನ ಮಕ್ಕಳಿಗೆ ಮಾಡಿಸಲೇಬೇಕು ಅನ್ನೋ ಪೋಷಕರಿಗೆ ನೀವು ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
3: ಸಿಎ ಇಸ್ ಅ ವೆರಿ ಹೈಲಿ ರೆಸ್ಪೆಕ್ಟೆಡ್ ಕೋರ್ಸ್. ಆಮೇಲೆ ಆ ಕೋರ್ಸ್ ಒಂದು ಒಂದ್ಸಲ ಕ್ವಾಲಿಫೈ ಆದರೆ ಜೀವನ ಪೂರ್ತಿ ದೇರ್ ಇಸ್ ನೋ ರಿಸೆಷನ್ ಟು ಸಿಎ. ಯಾವುದೇ ಒಂದು ಬಿಸ್ನೆಸ್ ಯಾವುದೇ ಒಂದು ಹಂತದಲ್ಲಿ ಇದ್ರೂ ಸಿಎ ಬೇಕಾಗುತ್ತೆ. ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರು ಸಿಎ ಬೇಕಾಗುತ್ತೆ, ಚೆನ್ನಾಗಿ ಮಾಡ್ತಾ ಇಲ್ಲಾಂದ್ರೂ ಸಿಎ ಬೇಕಾಗುತ್ತೆ. ಅದು ಒಂಥರ ಎವರ್ಗ್ರೀನ್ ಪ್ರೊಫೆಷನ್. ಸೊ ಹಂಗಾಗಿ ಕಣ್ಣು ಮುಚ್ಕೊಂಡು ನಿಮ್ಮ ಮಕ್ಕಳನ್ನ ಸಿಎ ಕೋರ್ಸ್ಗೆ ನೋಂದಣಿ ಮಾಡಿ. ಸ್ಟೂಡೆಂಟ್ಸ್ಗೂ ಅಷ್ಟೇ, ಸಿಎ ಕೋರ್ಸ್ಗೆ ನೀವು ಕಣ್ಣು ಮುಚ್ಕೊಂಡು ನೋಂದಣಿ ಮಾಡಿ, ನೀವು ಯು ವಿಲ್ ಹ್ಯಾವ್ ಅ ಬ್ರೈಟರ್ ಫ್ಯೂಚರ್.
2: ಈಗ ಸಿಎ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ತುಂಬಾ ಬಡತನದಲ್ಲಿರ್ತಾರೆ, ಅಂತವ್ರಿಗೆ ಏನಾದರೂ ಸ್ಕಾಲರ್ಶಿಪ್ ಆರ್ಥಿಕ ನೆರವು ಏನಾದರೂ ನಿಮ್ಮ ಇನ್ಸ್ಟಿಟ್ಯೂಟ್ ಕೊಡುತ್ತಾ?
3: ಎಸ್ ಎಸ್, ನಾವು ಫೌಂಡೇಶನ್ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಕೊಡ್ತೀವಿ. ಅವ್ರದ್ದು ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಅದು ಸರ್ಟಿಫಿಕೇಟ್ಸ್ ಎಲ್ಲ ಇದ್ರೆ ಡೆಫಿನೆಟ್ಲಿ ದರ್ ಆರ್ ಸರ್ಟನ್ ಸ್ಕಾಲರ್ಶಿಪ್ ಥ್ರೂ ದ ಕೋರ್ಸ್ ಸಿಎ ಕೋರ್ಸ್ ವಿಚ್ ವಿಲ್ ಬಿ ಆ ಮಂತ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ವಿಚ್ ಇಸ್ ಅವೈಲಬಲ್ ವೇರ್ ಸ್ಟೂಡೆಂಟ್ಸ್ ವಿಲ್ ಬಿ ಫೈನಾನ್ಷಿಯಲಿ ಸಪೋರ್ಟೆಡ್ ಫಾರ್ ದರ್ ಲೈವ್ಲಿಹುಡ್. ಆ ಥರ ಒಂದಿದೆ. ಸುಮಾರು ಕಾರ್ಯಕ್ರಮಗಳಿದೆ. ಅಪಾರ್ಟ್ ಫ್ರಮ್ ದಟ್ ನಾವು ಸಿಎಸ್ಗೂ ಒಂದು ನಮ್ದು ಬೆನೋಲೆಂಟ್ ಫಂಡ್ ಅಂತ ಮಾಡಿದೀವಿ, ನಾಟ್ ಫಾರ್ ದ ಸ್ಟೂಡೆಂಟ್ಸ್. ಸಿಎ ಕ್ವಾಲಿಫೈ ಆಗಿರೋರು ಕೆಲವರಿಗೆ ಅಥವಾ ಅರ್ಧ ವಯಸ್ಸಲ್ಲಿ ಮರಣ ಹೊಂದಿರೋರು ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಕ್ಕೂ ಕೂಡ ನಾವು ಒಂದು ಬೆನೋಲೆಂಟ್ ಫಂಡ್ ಅಂತ ಇದೆ. ಅದು ಇಫ್ ದೇ ಮೀಟ್ ದೋಸ್ ಕಂಡೀಷನ್ಸ್ ದೇ ಆರ್ ಎಲಿಜಿಬಲ್ ಫಾರ್ ದೋಸ್ ಗ್ರಾಂಟ್ಸ್ ಅಂಡ್ ಸಪೋರ್ಟ್ ಫ್ರಮ್ ದಿ ಇನ್ಸ್ಟಿಟ್ಯೂಟ್. ಅಪಾರ್ಟ್ ಫ್ರಮ್ ದಟ್ ಬ್ಯಾಂಗ್ಳೂರ್ ಶಾಖೆ ನಾನು ರೆಪ್ರೆಸೆಂಟ್ ಮಾಡೋದ್ರಿಂದ ಬ್ಯಾಂಗ್ಳೂರ್ ಶಾಖೆನೂ ಮಕ್ಕಳಿಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ನಾವು ಒಂದು ರಿಪಬ್ಲಿಕ್ ಡೇ ನಾವು ಸ್ಟೂಡೆಂಟ್ಸ್ ನಾವು ಪ್ರತಿ ವರ್ಷ ರೆಕಗ್ನೈಸ್ ಮಾಡಿ ಅವ್ರಿಗೆ ಕೂಡ ನಾವು ಸ್ಕಾಲರ್ಶಿಪ್ ಇಲ್ಲಿ ಬ್ಯಾಂಗ್ಳೂರ್ ಶಾಖೆಯಿಂದ ಸ್ಕಾಲರ್ಶಿಪ್ ಕೊಡ್ತೀವಿ. ದಿಸ್ ಇಸ್ ಇನ್ ಅಡಿಷನ್ ಟು ವಾಟ್ ಇಸ್ ಗಿವನ್ ಬೈ ಅವರ್ ಎಚ್ಒ.
2: ಓಕೆ. ಸಿಎ ಆದ ತಕ್ಷಣನೇ ಸ್ವತಂತ್ರವಾಗಿ ವೃತ್ತಿ ಆರಂಭ ಮಾಡಬಹುದು ಅಥವಾ ಇಷ್ಟು ವರ್ಷ ಇನ್ನೊಬ್ರು ಸಿಎ ಜೊತೆಗೆ ವರ್ಕ್ ಮಾಡಬೇಕು ಆ ರೀತಿ ಏನಾದರೂ ಇದೆ?
3: ಇಲ್ಲ, ಖಂಡಿತ ಇಲ್ಲ. ಇಮಿಡಿಯೇಟ್ ಆಗಿ ಕ್ವಾಲಿಫೈ ಆಗಿ ಮೆಂಬರ್ಶಿಪ್ ಬಂದ್ರೆ ಇಮಿಡಿಯೇಟ್ ಆಗಿ ಸ್ವಂತವಾಗಿ ವೃತ್ತಿ ಮಾಡಬಹುದು. ಯಾವುದೇ ರೀತಿ ಮಿನಿಮಮ್ ಇಯರ್ಸ್ ಕ್ರೈಟೀರಿಯಾ ಏನೂ ಇಲ್ಲ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಕೋರ್ಸ್.
2: ಇವತ್ತು ಒಬ್ಬ ವಿದ್ಯಾರ್ಥಿ ಈ ರೇಡಿಯೋ ಕಾರ್ಯಕ್ರಮವನ್ನ ಕೇಳಿ ಅಥವಾ ಪೋಷಕರು ಕೇಳಿ ನಾನು ಇವತ್ತು ಸಿಎ ಮಾಡಬೇಕು ಅಂತ ಡಿಸೈಡ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ನೀವು ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ?
3: ಐ ವುಡ್ ಸೇ ವೆಲ್ಕಮ್ ಟು ದ ಪ್ರೊಫೆಷನ್. ಯು ವಿಲ್ ಬಿ ಮೋರ್ ಹ್ಯಾಪಿಯರ್ ಟೇಕಿಂಗ್ ದಿಸ್ ಪ್ರೊಫೆಷನ್. ಸೊ ವೆಲ್ಕಮ್, ಕಮ್ ಅಂಡ್ ಬಿ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.
2: ಈಗ ಹೊಸದಾಗಿ ಸಿಎ ಆದವರಿಗೆ ಒಂದು ವೃತ್ತಿ ಜೀವನ ಇಮ್ಮಿಡಿಯೇಟ್ ಆಗಿ ಅವರಿಗೆ ಕ್ಲೈಂಟ್ ಸಿಗೋದಿಲ್ಲ, ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಒಂದು ವೃತ್ತಿ ಜೀವನದ ಬಗ್ಗೆ ಅವರಿಗೆ ಏನು ಒಂದು ಸಲಹೆ ನೀಡಕ್ ಇಷ್ಟಪಡ್ತೀರಾ?
3: ಯುನೋ, ಯು ಹ್ಯಾವ್ ಟು ವೇಟ್, ತಾಳ್ಮೆಯಿಂದ ವೇಟ್ ಮಾಡಿದ್ರೆ ಸಕ್ಸಸ್ ಇಸ್ ಯುವರ್ಸ್. ಅಂಡ್ ಬ್ಯಾಂಗ್ಳೂರ್ ಶಾಖೆ ಈಗ ಹೊಸದಾಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರೋರಿಗೆ ಡಿಫ್ರೆಂಟ್ ನ್ಯೂವರ್ ವೆರೆ ವರ್ಟಿಕಲ್ಸ್ ಏನೇನಿದೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ವಿ ಆರ್ ರೆಡಿ. ಅಂಡ್ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸ್ ನಾವೇನೇನು ಕಂಡಕ್ಟ್ ಮಾಡ್ತೀವಿ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದಿಸ್. ಏನು ಅವಕಾಶಗಳಿದೆ, ಯಾವ ರೀತಿ ಅವ್ರನ್ನ ಅವ್ರ ಪೊಸಿಷನ್ ಮಾಡಿಕೊಂಡ್ರೆ ಅವ್ರ ಕ್ಲೈಂಟ್ಸ್ನ ಕಂಡ್ಕೋಬಹುದು ಅನ್ನೋದಕ್ಕೇನೆ. ತಾಳ್ಮೆಯಿಂದ ವೇಟ್ ಮಾಡಿದ್ರೆ ಖಂಡಿತ ಸಕ್ಸಸ್ ಇಸ್ ಯುವರ್ಸ್. ಪರ್ಸ್ಯೂರೆನ್ಸ್ ಇಸ್ ದ ಕೀ ಅಂತ ಹೇಳಕ್ ಇಷ್ಟಪಡ್ತೇನೆ.
2: ಇಲ್ಲಿಯವರೆಗೆ ಸಿಎ ಕವಿತಾ ಪರಮೇಶ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
0: ಸಿಎ ಕೋರ್ಸ್
1: ಕಬ್ಬಿಣದ ಕಡಲೆಯಲ್ಲ.
0: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
1: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ
0: ಬೆಂಗಳೂರು ಚಾಪ್ಟರ್.
4: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

ಕನ್ನಡ ರತ್ನ ಭಂಡಾರ. ಕುಮಾರ ವೆಂಕಣ್ಣ ಇವರಿಗೆ ಶಿವರಾಮ ಕಾರಂತರೇ ಸ್ಫೂರ್ತಿ. ಯಕ್ಷಗಾನ ನಿಪುಣ, ಮದ್ದಳೆ ತಯಾರಕರ ಪರಂಪರೆ. ಮೈಸೂರು ಶೈಲಿ ನೃತ್ಯವನ್ನು ಕಲಿತರು, ಜನಪದ ಅಭ್ಯಾಸ ಮಾಡಿದರು, ಪತ್ರಿಕಾ ವೃತ್ತಿ ಮಾಡಿದರು, ಕಾದಂಬರಿಗಳನ್ನು ಬರೆದರು, ಮಕ್ಕಳ ಪುಸ್ತಕಗಳನ್ನು ಬರೆದರು, ಸಂಘಟನೆ ಮಾಡಿದರು.

0: ವಿಮರ್ಶಕರು ಕಾರ್ಮಿಕರ ಪರವಾಗಿ ಚಳುವಳಿಗಳನ್ನು ಮಾಡಿದರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಸಂಸ್ಕೃತಿ ಕಂಡ ಧೀಮಂತ ವ್ಯಕ್ತಿತ್ವ ಕುಮಾರ ವೆಂಕಣ್ಣ. ವೆಂಕಟರಾವ್ ಕೊಯಿಲೂರ್ಕರ್ ಅವರ ಮೂಲ ನಾಮ, ಕುಮಾರ ವೆಂಕಣ್ಣ ಅವರ ಕಾವ್ಯ ನಾಮ. ಅವರಿಗೆ 70 ವರ್ಷ ತುಂಬಿದಾಗ ಆಕಾಶವಾಣಿ ನಡೆಸಿದ ಸಂದರ್ಶನ.
1: ನನ್ನ ದೃಷ್ಟಿಯಿಂದ ಮತ್ತು ನನ್ನ ಸಾಧನೆಯ ಸಮೀಕ್ಷೆಯಿಂದ ನನಗೆ ಕಂಡುಬರೋದಿಷ್ಟೇ, ಪ್ರಗತಿಶೀಲ ಚಳವಳಿಯ ಪ್ರಕೋಪಕ್ಕೆ ಹೋಗಿ ಅದು ಎಲ್ಲ ಸಾಹಿತಿಗಳನ್ನು ಬಡಿದು ಎಬ್ಬಿಸದಿದ್ದರೆ ಕನ್ನಡ ಚಳವಳಿ ಆರಂಭವಾಗ್ತಾ ಇರಲಿಲ್ಲ, ಕರ್ನಾಟಕ ಏಕೀಕರಣಕ್ಕೆ ನಮ್ಮ ಜನ ಹೋರಾಡುತ್ತಲೂ ಇರಲಿಲ್ಲ. ಜನ ಎಲ್ಲರೂ ಇದು ಏನಿದು, ಏನು ಕತೆ, ಸಾಹಿತ್ಯ ಅಂದ್ರೇನು, ಕನ್ನಡ ಅಂದ್ರೇನು, ಏಕೀಕರಣ ಯಾಕೆ ಬೇಕು, ಅದು ಏಕೆ ಅಗತ್ಯ ಅನ್ನೋ ವಿಚಾರವನ್ನು ಮಾಡೋದಕ್ಕೆ ಹತ್ತಿದ್ದರಿಂದ ನಾಡಿನ ಮೂಲೆ ಮೂಲೆಗೂ ಕನ್ನಡದ ಕಹಳೆಯ ಧ್ವನಿ ಕೇಳಿಸಿತು. ಹಾಗೆ ಜನ ಜಾಗೃತಿ ಉಂಟಾಯಿತು. ಓ, ನಾವು ನಮ್ಮ ಕನ್ನಡಿಗರು, ನಮಗೂ ಒಂದು ನಾಡು ಇದೆ, ನಮಗೂ ಒಂದು ಹೋರಾಟ ಮಾಡಬೇಕು, ನಾವು ಒಂದು ಸ್ವತಂತ್ರವಾದ ಭಾವನೆಯಿಂದ ನಮ್ಮ ಸಾಹಿತ್ಯ ಸಂಸ್ಕೃತಿ ಕೃತಿಗಳನ್ನು ನಡೆಸಬೇಕು ಅನ್ನೋ ಭಾವನೆ ಜನರಲ್ಲಿ ಮೊಳಗಿತ್ತು. ಜನ ಬದುಕಲಿ ಅನ್ನೋ ಒಂದು ಭಾವನೆಯಿಂದ ನಾವು ಹೊರಟಾಗ ಆ ಜನರಲ್ಲಿ ದುಡಿಯುವ ಜನ ಅನ್ನೋದನ್ನು ಎತ್ತಿಕೊಳ್ತೇವೆ. ಯಾರು ದುಡಿಯುತ್ತಾರೆ ಅವರನ್ನೇ ನಾವು ಜನ ಅಂತ ತಿಳ್ಕೊಂಡದ್ದು. ಈ ರೀತಿ ನಮ್ಮ ಜನ ಜನರಾಗಿ ಬದುಕಲಿ ಅಂತ ಹೋರಾಟ ಮಾಡುವಾಗ ರೈತರು, ಕಾರ್ಮಿಕರು, ಶ್ರಮಜೀವಿಗಳು ಎಲ್ಲರನ್ನು, ಕೆಲಸ ಮಾಡುವಂಥವರನ್ನು, ದೀನ ದಲಿತರು, ಅಂಗವಿಕಲರು ಎಲ್ಲರನ್ನೂ ನಾವು ಸೇರಿಸಿಕೊಳ್ತೇವೆ. ಮಹಾಜನ ಸಮುದಾಯ, ಬಹುಸಂಖ್ಯಾ ಜನಗಳನ್ನು ನಾವು ಲೆಕ್ಕ ಹಾಕ್ಕೊಳ್ತೇವೆ. ಈ ಎಲ್ಲರ ಬದುಕಿಗೆ ಏನು ದಾರಿ, ಈ ಬದುಕು ಉತ್ತಮವಾಗುವುದು ಹೇಗೆ, ಈ ಒಂದು ಒಬ್ಬ ಮೇಲೆ ಒಬ್ಬ ಕೆಳಗೆ ಇರೋದು ಹೇಗೆ, ಅರಸ ಆಳು ಎಂಬ ಈ ಅಂತರವನ್ನು ತೊಲಗಿಸುವುದು ಹೇಗೆ, ಇದನ್ನು ನಾವು ಚಿಂತಿಸಿದಾಗ ಜನ ಅರ್ಥ ಮಾಡಿಕೊಂಡ್ರು. ಓಹೋ, ನಾವು ಕೆಲವರೇ ಅರಸರಾಗಿರೋದು, ಎಲ್ಲರೂ ಅರಸರು ಆಗೋದಕ್ಕೆ ಆಗೋದಿಲ್ಲ, ನಾವು ಅರಸರಾದದ್ದಿದ್ದರೂ ಮನುಷ್ಯರಾಗಿ ಬಾಳಬೇಕು ಅನ್ನೋ ದೃಷ್ಟಿಯಿಂದ ಜನ ಜಾಗೃತಿ ಮೂಡಿತು. ಜಾಗೃತಿ ಮೂಡಿಸಿ ಎಚ್ಚರಿಸಿ ಅಂತ ಒಂದು ನಗಾರಿಯಾಗಿ ನಾವು ಪ್ರಗತಿಶೀಲ ಚಳುವಳಿಯನ್ನು ಮಾಡಿದೆವು. ಅದು ನಮ್ಮ ಜನವನ್ನು ಜಾಗೃತಿಗೊಳಿಸಿತು. ಆ ಚಳುವಳಿಯಿಂದ ಕನ್ನಡದ ಜಾಗೃತಿಯೂ ಆಯಿತು, ಏಕೀಕರಣದ ಹೋರಾಟವೂ ಆಯಿತು. ಹೀಗೆ ನಾನಾಮುಖವಾಗಿ ಬಂತು. ಆದರೆ ಆ ಒಂದು ಹೊಡೆದೆಬ್ಬಿಸುವಂತಹ ಒಂದು ಸಾಹಿತ್ಯ ಈಗ ಬರುತ್ತದೆಯೇ, ಜನ ಜಾಗೃತಿ ಮೂಡಿಸುವಂತಹ ಸಾಹಿತ್ಯ ಇದೆಯೇ? ಇಲ್ಲ. ಈಗ ಕಥೆ ಕಾದಂಬರಿಗಳಿಗೆ ಸೀಮಿತವಾಗಿದೆ. ವಿಚಾರ ಕ್ರಾಂತಿ ಕೆರಳಿಸಿ ಜನರನ್ನು ಎಚ್ಚರಿಸುವಂಥ ಗಂಡಸು ಸಾಹಿತ್ಯ ಈಗ ಬರ್ತಾ ಇಲ್ಲ. ಅದು ನನ್ನ ದುಃಖ. ಜೀವನವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನ ಮಾತ್ರ ಅಲ್ಲ, ಬೇರೆಯವರ ಜೀವನವನ್ನು, ಜನಜೀವನವನ್ನು, ಅದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಿ ಅನ್ಯಾಯ ಆಗ್ತದೆ, ಅಕೃತ್ಯ ಆಗ್ತದೆ, ಅದನ್ನು ಎಚ್ಚರಿಸಿ, ಎತ್ತಿ ತೋರಿಸಿ, ಜನಗಳಿಗೆ ಜಾಗೃತಿ ಮೂಡಿಸಿ, ಅವರದನ್ನು ಕೆಚ್ಚು ಮೂಡಿಸಿ, ಯಾವುದೇ ಒಂದು ಧ್ಯೇಯಲ್ಲಿ ಆ ಬರವಣೆ ಜನರಲ್ಲಿ ಕೆಚ್ಚನ್ನು ಹುಟ್ಟಿಸಬೇಕು. ಅದು ನಿದ್ರಿಸಿರುವಂತೆ ಮಾಡಬಾರ್ದು. ಈಗ ನಮ್ಮಲ್ಲಿ ಬರುವ ಸಾಹಿತ್ಯ ನೋಡಿದರೆ ಬಹುಶಃ ಅದು ಹೆಚ್ಚು ಜನರಿಗೆ ನಿದ್ರೆ ಬರಬಹುದು. ಆ ಪುಸ್ತಕ ಓದಿದರೆ ಅಥವಾ ಕತೆ ಓದಿದರೆ ಅಥವಾ ಅದು ಎದ್ದು ನಿಲ್ಲಿಸುವಂಥದ್ದಲ್ಲ, ನಮ್ಮನ್ನು ಎಚ್ಚರಿಸುವಂಥ ಸಾಹಿತ್ಯ ಬೇಕು, ದಯವಿಟ್ಟು ಅದನ್ನು ಕೊಡಿ. ಅಷ್ಟೇ ನನ್ನ ಕೇಳಿಕೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕುಮಾರ ವೆಂಕಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:54. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಜಕಾರ್ತಾಯಾಂ ಇಂಡೋನೇಷಿಯಾ ದೇಶಸ್ಯ ಪ್ರಧಾನ ರಾಷ್ಟ್ರಪತಿನ ಪ್ರಭುವೋ ಸುಬಿಯಾಂತೋ ಇತ್ಯಮುನಾ ಸಹ ದ್ವಿಪಕ್ಷೀಯ ವಾರ್ತಾಂ ವಿಧಾಸ್ಯತಿ. ಪ್ರಧಾನಮಂತ್ರಿ ಶ್ರೀ ಮೋದಿ ರಾಷ್ಟ್ರಪತಿ ಪ್ರಭುವೋ ಇತ್ಯಸ್ಯ ಆಹ್ವಾನೇನ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೈನ್, बारिश के पानी की एक एक बूंद को हमें बचाना है. तो मेरा खास आग्रह है, वर्षा का बूंद बूंद पानी हम मिलकर के बचाएं.
2: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
7: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
8: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
7: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
8: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
7: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:48. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.
9: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69

0: 40,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರಿ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಿಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟೇರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು ಶೇಕಡ 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ದಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್

0: ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು ಶೇಕಡ 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:16. ಎಸ್, ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಎಸ್, ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಭಾವಗೀತೆಗಳು ಪ್ಲೇಲಿಸ್ಟಲ್ಲಿ ರೆಡಿಯಾಗಿ ಕೂತಿವೆ. ಸದ್ಯಕ್ಕೆ ರತ್ನಮಾಲಾ ಪ್ರಕಾಶ ವರ್ಧನೆಯಾಗಿರುವಂತಹ ಎಲ್ಲ ದಿನಗಳ ಜೊತೆಗೆ ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ, ಕೆಎಸ್ ನಿಸಾರ್ ಅಹಮದ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಂಗೀತ ಕಟ್ಟಿಯವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ. ಕೆಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಎಸ್ ಸ್ನೇಹಿತರೆ, ಇವತ್ತಿನ ಹವಾಮಾನ ಪರಿಸ್ಥಿತಿಯ ಬಗ್ಗೆ ನೋಡೋದಾದರೆ, ಬೆಂಗಳೂರಿನ ಹವಾಮಾನ ಪರಿಸ್ಥಿತಿ, ಮಂಗಳವಾರದ ಉಷ್ಣಾಂಶ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವಂತಹ ಸಾಧ್ಯತೆಗಳಿವೆ. ನಗರದಲ್ಲಿ ಮೋಡ ಕವಿದಂತಹ ವಾತಾವರಣ ಇರಲಿದೆ, ಅಲ್ಲಲ್ಲಿ ಮಳೆ ಬರುವಂತಹ ಸಾಧ್ಯತೆಯೂ ಸಹ ಇದೆ. ಆದ್ದರಿಂದ ಏನೆಲ್ಲ ಪರಿಕರಗಳು ಬೇಕಾಗುತ್ತೆ, ಛತ್ರಿ, ರೈನ್ಕೋಟು, ಇದೆಲ್ಲವನ್ನು ಇಟ್ಕೊಂಡು ಆರಾಮಾಗಿ ಹುಷಾರಾಗಿ ಪ್ರಯಾಣ ಮಾಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಬಿ ಆರ್ ಛಾಯಾ ವೃದ್ಧನಿಯಾಗಿರುವಂತಹ ಈ ಒಂದು ಗೀತೆ ನಿಮಗಾಗಿ.

0: ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು, ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು, ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು, ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಾಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು, ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ದಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ 2ನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು. ಮತ್ತು ಬಹರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4

ಗಲ್ಫ್ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಟಿಆರ್ಐ ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ಧತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವು ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕೆಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟೀಯ ಟಿ20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024ರ ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್, ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:47. ಎಸ್ ಭಾವಸ್ಪಂದನ ಕಾರ್ಯಕ್ರಮವನ್ನ ಮುಂದುವರೆಸುವಂತಹ ಸಮಯ ಆಗ್ತಾ ಇದೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್. ಎಸ್, ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ಶಿವಮೊಗ್ಗ ಸುಬಣ್ಣ ವರ್ಧನಿಯಾಗಿರುವಂತಹ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ಕೃಷ್ಣನ ಈ ಗೋಕುಲಕ್ಕೆ ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ ನಿಮಗಾಗಿ ಮುಡಿ ಬರ್ತಾ ಇದೆ. ಎಸ್, ನಿಮ್ಮ ಸಂದೇಶಗಳನ್ನು ಸಹ ನೋಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತರಲ್ಲೇ ನಿಮ್ಮ ಸಂದೇಶಗಳ ಕಡೆಗೂ ಸಹ ಗಮನವನ್ನು ಕೊಡೋಣ ಅಂತ ಹೇಳ್ತಾ ಈಗ ಈ ಗೀತೆ ನಿಮಗಾಗಿ.

ಶಿವಮೊಗ್ಗ ಸುಬ್ಬಣ್ಣ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ರಾಣಿಬೆನ್ನೂರಿಂದ ಜಗದೀಶ್ ಎಲ್ಕೆ ಎಣ್ಣೆ ಹೊಸಹಳ್ಳಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಹೊನ್ನೂರ ಅಲ್ಲಿ ಶುಭ ಮುಂಜಾನೆ, ಶುಭ ತರಲಿ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು ತಮಗೆ. ಭೋಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಬೆಳಗಿನ ಶುಭೋದಯಗಳು ಅಂತ. ಎಸ್ ರಾಜು ಚಿಕ್ಕಅಂಕನಹಳ್ಳಿಯಿಂದ ನಂಬರ್ ಎಂಡಿಂಗ್ ವಿತ್ 776 ಇವರು ಸಹ ಮೆಸೇಜ್ ಮಾಡ್ತಾ ಇದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಗುಡ್ ಮಾರ್ನಿಂಗ್ ಎಫ್ ಎಂ ರೇನ್ಬೋ ಅಂತ. ಜಗಣ್ಣ ಭಾಗ್ಯಮ್ಮ ನಿರಂಜನ್ ಮಲ್ಲಸಂದ್ರ ಬೆಂಗಳೂರಿನಿಂದ, ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ. ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಸಹ ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್. ಸುಧಾ ಬೂದಿಹಾಳಿಂದ ಸಂದೇಶವನ್ನು ಕಳಿಸಿದರೆ, ಮುಂಜಾನೆಯ ಶುಭಾಶಯಗಳು ತಮಗೆ ಅಂತ. ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ಮತ್ತು ವಿಜಯಶ್ರೀ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಜೊತೆಗೆ ಭಾವಗೀತೆಗಳು ತುಂಬಾ ಇಷ್ಟ ಆಯಿತು ನಮಗೆ ಅಂತ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಶುಭೋದಯ ಸರ್ ಅಂತ, ಸಂಗೀತ ಕಟ್ಟಿಯವರು ಹಾಡಿರುವಂತಹ ಗೀತೆಗಳು ತುಂಬಾನೇ ಇಷ್ಟ ಆಯಿತು, ಉದಯಾಸ್ತಗಳ ನಡುವೆ ಬಹಳನೇ ಇಷ್ಟ ಆಯಿತು ಅಂತ. ಕಬಾಡಿ ಇಂದಿರಾ, ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರೇಖಾ ರವಿಕುಮಾರ್ ಪುಣೆಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ. ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು, ಬಾಗಿಲುಳು ಕೈ ಮುಗಿದು ಅನ್ನುವಂತಹ ಗೀತೆ. ಶಿವಮೊಗ್ಗ ಸುಬ್ಬಣ್ಣ ಅವರೇ ಧನಿಯಾಗಿರುವಂತಹ ಮತ್ತೊಂದು ಗೀತೆ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿದೆ. ಕುವೆಂಪು ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ. ಸ್ನೇಹಿತರೆ, ಈ ಗೀತೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಇದಾದ ನಂತರ 8 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಮೂಡಿಬರುತ್ತೆ. ಅದಾದ ನಂತರ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತೀನಿ, ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
3: ಕನಸಿನ ಲೋಕಕ್ಕೆ.
4: ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:59:46. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:32. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಎಸ್, ಹಲೋ ಕರ್ನಾಟಕ ಅಂತ ಹೇಳುವಂತಹ ಸಮಯ ಇದು. 8:30 9:00 ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ದಿನದ ವಿಶೇಷ ಮಾಹಿತಿ ಜೊತೆಗೆ ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು ನಿಮಗಾಗಿ ಲಭ್ಯವಿರುತ್ತೆ. ಮಿಸ್ ಮಾಡದೇ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಹೇಮಂತ್ ಅವರದನಿಯಾಗಿರುವಂತಹ ರಕ್ತ ಕಣ್ಣೀರು ಚಲನಚಿತ್ರದ ಹಾಡು. ಉಪೇಂದ್ರ ಅವರ ಸಾಹಿತ್ಯ ರಚನೆ ಇದೆ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:38. ಎಸ್, ಇವತ್ತಿನ ವಿದ್ಯಮಾನಗಳು, ಜೊತೆಗೆ ಅರ್ಜಿ ಆಹ್ವಾನಗಳು, ಪ್ರಚಲಿತ ಘಟನೆಗಳು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳನ್ನು ಸಹ ನೀವು ಕೇಳ್ತಾ ಇದ್ದೀರಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸುಂಕದಕಟ್ಟೆ ಪ್ರಾದೇಶಿಕ ಕೇಂದ್ರ 2026-27 ಶೈಕ್ಷಣಿಕ ಸಾಲಿನ ವಿವಿಧ ಪದವಿ, ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿಯನ್ನು ಆಹ್ವಾನಿಸಿದೆ. ಬಿಎ, ಬಿಕಾಂ ಸೇರಿದಂತೆ ಅನೇಕ ಪದವಿ ಕೋರ್ಸ್ಗಳಿದ್ದಾವೆ. ಎಂಎಸ್ಡಬ್ಲ್ಯೂ, ಎಂಸಿಎ, ಎಂಬಿಎ ಸೇರಿದಂತೆ ವಿವಿಧ ಸ್ನಾತಕೋತ್ತರ ಕೋರ್ಸ್ಗಳ ಪ್ರವೇಶಕ್ಕೆ ವಿಶ್ವವಿದ್ಯಾಲಯದ ವೆಬ್ಸೈಟ್ನ ನೀವು ಭೇಟಿಯನ್ನು ಮಾಡಬಹುದು. ಅಂದರೆ www.ksou.mysuru.ac.in ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಡಬಹುದು ಹೆಚ್ಚಿನ ಮಾಹಿತಿಗೋಸ್ಕರ. ಇನ್ನು 9632332265 ಅಥವಾ 9741197921 ಈ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬಹುದು ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ ಅವರದನಿಯಾಗಿರುವಂತಹ ಈ ಒಂದು ಹಾಡು ಪ್ಯಾರಿಸ್ ಪ್ರಣಯ ಚಲನಚಿತ್ರದ ಗೀತೆ. ಶ್ರೇಯಾ ಘೋಷಾಲ್ ಅವರು ಸಹ ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ರಚನೆ ಇದೆ, ಪ್ರಯೋಗ್ ಅವರ ಸಂಗೀತ ಸಂಯೋಜನೆ ಇದೆ.

ಲಾಲಿಹಾಡು ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಹರಿಹರನ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಸ್ನೇಹಿತರೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವಂತಹ ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ 2 ವರ್ಷದ ಡಿಪ್ಲೊಮೊ ಕೃಷಿ ಪ್ರವೇಶಾತಿಯ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕವನ್ನು ಜುಲೈ 21ರವರೆಗೆ ವಿಸ್ತರಣೆ ಮಾಡಿರುವಂತಹದ್ದು. ಈ ಹಿಂದೆ ಅರ್ಜಿ ಸಲ್ಲಿಸೋದಕ್ಕೆ ಜೂನ್ 30ರವರೆಗೆ ಅವಕಾಶ ನೀಡಲಾಗಿತ್ತು, ಈಗ ಅದನ್ನು ಜುಲೈ 21ರವರೆಗೆ ವಿಸ್ತರಣೆ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕು ಅಂತಂದರೆ www.uasbangalore.edu.in ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಡಬಹುದು. ಇಲ್ಲಾಂತಂದರೆ 0800-2333-0149 ಅಥವಾ 0800-2333-0984 ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬಹುದು. ಈಗ ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ ವರ್ಧನೆಯಾಗಿರುವಂತಹ ಚಿಗುರಿದ ಕನಸು ಚಲನಚಿತ್ರದ ಹಾಡು, ವಿ ಮನೋಹರ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಚಿಗುರಿದಕ್ಕನಸು ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರೆ ಸ್ನೇಹಿತರೆ, ಹೊರಗಡೆ ತಂಪಾದಂತಹ ವಾತಾವರಣ ಇದೆ, ಈ ಒಂದು ನಿಸರ್ಗವನ್ನ ವರ್ಣಿಸುವಂತಹ ಇಂತಹ ಗೀತೆಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಮತ್ತಷ್ಟು ಖುಷಿಯನ್ನ ಕೊಡುವಂತಹ ಒಂದು ಅನುಭವ ಆಗುತ್ತೆ ಅಲ್ವಾ. ಎಸ್, ಸಮಯ ಆಗ್ತದೆ 8:56. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ ಸ್ನೇಹಿತರೆ. ಮತ್ತೆ 9:00 ಸರಿಯಾಗಿ ಸಖತ್ ಸಾಂಗ್ಸು ಅಂತ ಹೇಳ್ಕೊಂಡು ಬರ್ತೀನಿ. ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಸಂದೇಶದೊಂದಿಗೆ ನೀವು ಸಹ ಸಿದ್ಧವಾಗಿರಿ, ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನ ಕೇಳೋದಕ್ಕೋಸ್ಕರ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಚಂದ್ರ ಚಕೋರಿ ಚಲನಚಿತ್ರದ ಈ ಒಂದು ಗೀತೆ. ಹರಿಹರನ್ ಅವರು ದನಿಯಾಗಿದ್ದಾರೆ, ಚಿತ್ರ ಅವರು ಸಹ ದನಿಗೂಡಿಸಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೇನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ. ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೇನ್ ಕ್ಯಾಂಪೇನ್.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
9: FM ರೈನ್ಬೋಗೆ ಮೆಸೇಜ್ ಮಾಡಿ.
7: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
9: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
10: ಆಕಾಶವಾಣಿ FM ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ? ಸಮಯ ಆಗ್ತಾ ಇದೆ 9:05. ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಎಸ್, ಓಕೆ. ನಾನು ಹೇಳೋದಕ್ಕಿಂತ ಮುಂಚೆನೆ ತುಂಬಾ ಸಂದೇಶಗಳು ಬಂದ್ಬಿಟ್ಟಿದೆ. ಸೊ ನಮಗೆ ಈ ಹಾಡನ್ನು ಪ್ರಸಾರ ಮಾಡಿ, ನಮಗೋಸ್ಕರ ಈ ಹಾಡು ಬೇಕು ಅಂತ ಎಲ್ಲ. ಹೌದು, ಇದು ನಿಮ್ಮದೇ ಕಾರ್ಯಕ್ರಮ ಅಂದ್ರೆ ನೀವೇ ರಿಕ್ವೆಸ್ಟ್ ಮಾಡಿ ಕೇಳುವಂತಹ, ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ಕೇಳುವಂತಹ ಸಮಯ. ಅದಕ್ಕೋಸ್ಕರ ಏನ್ ಮಾಡಬೇಕು ನಿಮ್ಮೆಲ್ಲರಿಗೂ ಸಾಗುತ್ತಿರುತ್ತೆ. ಆದ್ರೂ ಸಹ ಹೇಳ್ತಾ ಇದ್ದೀನಿ, 9480909013 9480901013 ಈ ನಂಬರ್ಗೆ ನಿಮ್ಮ ವಾಟ್ಸ್ಆಪ್ ಸಂದೇಶವನ್ನು ಕಳಿಸ್ಕೊಡಿ, ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಿ ಅಂತ ಹೇಳ್ತಾ. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಗೀತೆ ಮೂಡಿ ಬರ್ತಾ ಇದೆ, ಫ್ರಮ್ ಜೀವನ ಚೈತ್ರ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಾಗಿದ್ದಾರೆ, ಮೂಗೂರು ಮಲ್ಲಪ್ಪ ಅವರ ಸಾಹಿತ್ಯ ರಚನೆಯಲ್ಲಿ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಅಂತ. ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮುಂದಕ್ಕೆ ನೀವೇ ಹಾಡು ಹೇಳಿ ಗೊತ್ತಾಗುತ್ತೆ.

9:10 ಆಗಿದೆ ಸ್ನೇಹಿತರೆ. ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆಯೊಂದಿಗೆ ಇವತ್ತಿನ ಸಖತ್ ಸಾಂಗ್ಸು ಕಾರ್ಯಕ್ರಮವನ್ನು ಆರಂಭಿಸಿಬಿಟ್ಟಿದ್ದೀವಿ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದೀರಿ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ ಅಂತ. ಗುಡ್ ಮಾರ್ನಿಂಗ್ ಅಂತ ಆನಂದ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರದಿಂದ ಶ್ರೀಧರ್ ಪದ್ಮ ಪನ್ನಗಾಟಿ ಅನಂತಕುಮಾರ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಸರ್, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಅನಿಲ್ ಗ್ರಾಮ ಪುರೋಹಿತ್ ಮತ್ತು ನಾಗರಾಜ್ ಬಿಟಿಎಂ ಲೇಔಟ್ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಅವರು ಓಕೆ, ಮತ್ತೆ ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಅರುಣಾ ಮೈತ್ರಿ ಜೆಸ್ಸಿನಗರ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ, ನಾಗರತ್ನ ಅವರು ರಾಜಾಜಿನಗರ ಇಂದ, ಮಹಾಂತೇಶ್ ಹರಗಾಪುರೆ ಚಿಕ್ಕೋಡಿ ತಾಲೂಕು ಶಿರವಿ ಗಾಡಿ ಗ್ರಾಮ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ರೋಹಿತ್ ಅವರು ದಾಸನಪುರ ಇಂದ, ಜೊತೆಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರ ಇಂದ ಮೆಸೇಜ್ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗ ಇಂದ, ಇನ್ನು ಶಂಕರ್ ಜಗ್ಲಿ ಗಬೂರ ರಾಯಚೂರಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇಂದ. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಗಡಿಬಿಡಿ ಕೃಷ್ಣ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಬಿಳಿಗಿರಿಯ ಬನದಲ್ಲಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ, ನಾಗೇಂದ್ರ ತಾವರ್ಕೆರೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು, ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿನಗರ ಎಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕ ಜೀವನ್ ಭೀಮಾನಗರ ದಾವಣಗೆರೆಯಿಂದ, ಶಾಲಿನಿ ಬಸವರಾಜ್ ಜಕಸಂದ್ರದಿಂದ, ಎಂ ಆರ್ ಶ್ರೀಕಂಠನಗರಹಾರ ಮೈಸೂರಿನಿಂದ, ರಾಮದುರ್ಗದಿಂದ ದೀಪ್ತಿ ಕೆರೂರ್ ಅವರು ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ವಿರೂಪಾಕ್ಷ, ಮಂಜುಳಾ, ಲಕ್ಷ್ಮಿ ಮತ್ತು ನೀರಜ ಅವರು ಬೆಳಗಾವಿಯಿಂದ, ಗಣೇಶ್ ಅವರು ಸಾಗರದಿಂದ, ಗೋಪಾಲ್, ಸುಜಾತ ದೊಡ್ಡಬಳ್ಳಾಪುರದಿಂದ, ಸಿಂಧನೂರಿನಿಂದ ಸುರೇಶ್ ಬಳ್ಳುಟಗಿ ಅವರು, ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತೀರಾ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್, ಇದನ್ನೆಲ್ಲ ಖುಷಿಯಾಗಿರುತ್ತೆ ಇಂಥ ಹಾಡುಗಳನ್ನು ಕೇಳ್ತಾ ಇದ್ದಾರೆ ಅಂತ ಸಹನಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 574. ಇನ್ನು ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಯಶಸ್ವಿನಿ, ಗಿರ್ಜಮ್ಮ, ಅನ್ನಪೂರ್ಣ, ಎನ್ಎಸ್ ಬಡಾವಣೆ ಹೊಸದುರ್ಗ ಇಂದ, ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗ ಇಂದ, ಜೊತೆಗೆ ತೇಜಸ್ವಿನಿ, ಯಶವಂತ, ಚನ್ನನಕುಂಟೆ, ಶಿರಾ ಇಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು, ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ ನೋಡೋಣ. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳನ್ನು ಕೇಳೋಣ. ಅರ್ಮನ್ ಮಲ್ಲಿಕ್ ಅವರು ಧ್ವನಿಯಾಗಿರುವಂತಹ ನೀನಾ ದೇನಾ ಅನ್ನುವಂತಹ ಗೀತೆ ಶ್ರೇಯಾ ಘೋಷಾಲ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಯುವರತ್ನ ಚಲನಚಿತ್ರದ ಹಾಡು ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ. ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದ್ರೆ 9480901013 9480913 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. 9

ಗಂಟೆ 32 ನಿಮಿಷ ಆಗ್ತಾ ಇದೆ. ಇವತ್ತಿನ ದಿನದ ವಿಶೇಷ ಗೊತ್ತಾ, ವರ್ಲ್ಡ್ ಚಾಕ್ಲೇಟ್ ಡೇ, ವಿಶ್ವ ಚಾಕ್ಲೇಟ್ ದಿನ ಅಂತ. ಅಂದ್ರೆ ಯುರೋಪ್ ಖಂಡದಲ್ಲಿ 1550 ಸುಮಾರಿನಲ್ಲಿ, ಅಂದ್ರೆ ಜುಲೈ 7 ಮೊದಲ ಬಾರಿಗೆ ಚಾಕ್ಲೇಟ್ ಪರಿಚಯ ಆಯಿತು. ಸೊ ಅದಕ್ಕೋಸ್ಕರ ಅಧಿಕೃತವಾಗಿ ಇವತ್ತು ವಿಶ್ವ ಚಾಕ್ಲೇಟ್ ದಿನ ಅಂತ ಆಚರಿಸಿಕೊಂಡು ಬರಲಾಗುತ್ತೆ. ಒಂಥರ ಚಾಕ್ಲೇಟ್ ಇದೆಯಲ್ಲ, ಅದೊಂಥರ ಮೂಡ್ ಬೂಸ್ಟರ್ ಇದ್ದಾಗೆ. ಚಾಕ್ಲೇಟ್ ತಿಂದ ತಕ್ಷಣ ನಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಮತ್ತು ಸೆರೋಟೋನಿನ್ ಅನ್ನುವಂಥ ಒಂದು ಹ್ಯಾಪಿ ಹಾರ್ಮೋನ್ಗಳು ರಿಲೀಸ್ ಆಗುತ್ತಂತೆ. ಇದೇ ಕಾರಣಕ್ಕೆ ಚಾಕ್ಲೇಟ್ ತಿಂದ ತಕ್ಷಣ ನಮ್ಮ ಮನಸ್ಸಿಗೆ ಒಂಥರ ಖುಷಿಯಾದಂತಹ ಅನುಭವ ಸಿಗುವಂತಹದ್ದು, ಆಮೇಲೆ ಒತ್ತಡ ಕಡಿಮೆ ಆಗುವಂಥದ್ದು, ಪ್ರೆಷರ್ ಕಡಿಮೆ ಆಗುವಂಥದ್ದು, ಈ ರೀತಿಯಾದಂತಹ ಅನುಭವ ಆಗುತ್ತೆ. ಚಾಕ್ಲೇಟ್ನಂತಹ ಸ್ವೀಟ್ ಆಗಿರುವಂತಹ ಹಾಡುಗಳನ್ನು ಕೇಳ್ತಾ ಇದ್ರು ಸಹ ಹಂಗೆ ಅನ್ಸುತ್ತೆ. ಸದ್ಯಕ್ಕೆ ಈ ಎಲ್ಲ ಹಾಡುಗಳು ಸಹ ನಿಮ್ಮ ಮೂಡ್ ಬೂಸ್ಟರ್ ಇದ್ದ ಹಾಗೆ ಅಂತ ಹೇಳ್ತಾ, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ಪ್ರಸಾರವಾಗ್ತಾ ಇದೆ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಮುಂದಿನ ಹಾಡಾಗಿ ಮತ್ತೆ ಹಾಡಿತು ಕೋಗಿಲೆ, ಚಲನಚಿತ್ರದ ಹಾಡು. ಚಿತ್ರ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಸಂದೇಶವನ್ನ ಕಳಿಸಿದ್ದಾರೆ, ನಮಗೋಸ್ಕರ ಈ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಶಿವಲಿಂಗಪ್ಪ ಕವಲಿ ಮನೋಜ ಸಮರ್ಥ ಮಂಜುಳಾ ಅವರು ಇಳಕಲ್ನಿಂದ. ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾ ಇದ್ದಾರೆ. ಬಿಂದು ರೋಹಿತ್ ವೀರಣ್ಣ ಕುಕನೂರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಚಟ್ಟಿಮಾನಿ ಭಾಗಮಂಡಲ ಕೊಡಗು ಇಂದ ಹೇಮಾವತಿ ಶ್ವೇತಾ ಸ್ವಾತಿ ಅವರು ನಮಸ್ಕಾರ ಸರ್ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ಸಂತೋಷ್ ಧೂಪನಾಳ್ ಅವರು, ಚನ್ನಪಟ್ಟಣ ತಾಲೂಕು ಉಜ್ಜನಹಳ್ಳಿಯಿಂದ ರವಿಕುಮಾರ್ ಉಮಾ ರವಿಕುಮಾರ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಜೊತೆಗೆ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಸರ್ ಗುಡ್ ಮಾರ್ನಿಂಗ್ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಹಕಾರ ನಗರ ಬೆಂಗಳೂರಿನಿಂದ ಗುರುಮೂರ್ತಿ ಸುನೀತಾ ಅಶ್ವಿಕಾ ಅನ್ವಿಕಾ ಅವರು ಖಂಡಿತವಾಗ್ಲೂ ನಿಮ್ಮ ಹಾಡು ಪ್ರಸಾರವಾಗುತ್ತೆ, ವೆಯ್ಟ್ ಮಾಡ್ತಾ ಇರಿ. ಚಂದ್ರಶೇಖರ್ ಕಾನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಮತ್ತಷ್ಟು ಹಾಡುಗಳನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ ನಮಗೆ ಅಂತ ಕೇರಳದ ತ್ರಿಸೂರು ಜಿಲ್ಲೆಯಿಂದ ಸಾಯಿಪ್ರಿಯ ಸುನೀತಾ ಚಿನ್ನು ಮತ್ತು ಮಿನ್ನು ಅವರು. ಓಕೆ, ಮನೆಯೇ ಮಂತ್ರಾಲಯ ಚಲನಚಿತ್ರದ ಹಾಡಿಗೋಸ್ಕರ ಷಣ್ಮುಖ ರತ್ನಮ್ಮ ಹನುಮಂತಯ್ಯ ಹಳೆ ಬಾತಿ ಗ್ರಾಮದಿಂದ, ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮತ್ತು ಮಧುಮತಿ ಕರ್ಮಡಿ ಅವರು, ಕುಮಾರಸ್ವಾಮಿ ಲೇಔಟ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು ತೇಜಸ್ ಭುವನ ಮತ್ತು ಭವ್ಯ ಮಧುಮಾಲತಿ ಅವರು, ಮಹೇಶ್ ಹೊಸೂರು ಶಿಕಾರಿಪುರ ಇಂದ. ನಮ್ಮ ರನ್ನಿಂಗ್ ವಿತ್ 548 ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 119 ತಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿ ಮುಂದಿನ ಸಂದೇಶದಲ್ಲಿ ಅಂತ ಹೇಳ್ತಾ, ಇನ್ನು ಗೀತಾ ನಾಗಪ್ಪ ಪವನ್ ಶಿವಮೊಗ್ಗ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಯತೀಶ್ ಲಕ್ಕೊಂಡನಹಳ್ಳಿ ಹೊಸಕೋಟೆ ಇಂದ ಶುಭೋದಯ ಸರ್ ಅಂತ. MS ಪಾಳ್ಯ ಬೆಂಗಳೂರಿನಿಂದ ರಮೇಶ್ ಅವರು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ನಮ್ಮ ರನ್ನಿಂಗ್ ವಿತ್ 945 ತಿಪಟೂರಿನಿಂದ ಶೀಲಾ ಮೋಹನ್ ರಾಜ್ ಅವರು, ಈಗ ಕೇಳ್ತಾ ಇರುವಂತಹ ಹಾಡುಗಳು ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸುಜಾತಾ ಆರ್ ಗಣೇಶ್, ಲಿಖಿತಾ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಯ, ಪೂರ್ವಿಕ್ ರಾಜಾಜಿನಗರ ಇಂದ, ಭಾವನಾ ರವಿ ಶಿರಾ ತುಮಕೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಹಾಡು ಲಯನ್ ಜಗಪತಿ ರಾವ್ ಚಲನಚಿತ್ರದ ಗೀತೆ. ಎಸ್ ಜಾನಕಿ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರೆ, RN ಜಯಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಧ್ವನಿಯಾದಂತಹ ಕಾಮನಬಿಲ್ಲು ಚಲನಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ

ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:50. ಇವತ್ತಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡೋದಾದ್ರೆ, ಜಿ ಎಸ್ ಚಂದನ ಚಿತ್ರದುರ್ಗ ಇಂದ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್. ಮೇಘನಾ ಧೃತಿ, ಸಂತೋಷ್ ಚಿತ್ರಘರ್ ಹೊಸಪೇಟೆ ಇಂದ, ನಾಗೇಶ್, ದೀಪ, ಋತ್ವಿಕ್ ಮತ್ತು ಜಾರ್ವಿಕ್ ಕೆಸಗೂಡು ಇಂದ ಸಂದೇಶವನ್ನ ಕಳಿಸಿದ್ರು. ಹ್ಯಾಪಿ ಚಾಕ್ಲೇಟ್ ಡೇ ತಮಗೆ ಅಂತ ಪ್ರಭುದೇವ್, ಪ್ರಮೀಳಾ ಮತ್ತು ಫ್ಯಾಮಿಲಿಯವರು ಸಹಕಾರನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಸಹ ಚಾಕ್ಲೇಟ್ ದಿನದ ಶುಭಾಶಯಗಳು. ಓಕೆ, ಇನ್ನು ಸುಧಾ, ನಿತ್ಯ, ರಮ್ಯಾ ನೆಲಮಂಗ್ಲಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಜೊತೆಗೆ ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆ ಇಂದ ಸಂದೇಶವನ್ನ ಕಳಿಸಿದ್ರೆ, ಸರ್ ನಮಸ್ಕಾರ, ಹೇಗಿದ್ದೀರಿ ಅಂತ ಹೇಳ್ತಿದ್ದಾರೆ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ, ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ಓಕೆ, ಸೀತಾರಾಮ್ ಕಿರ್ಕೋಡ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ, ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇವತ್ತಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಮುಂದಿನ ಕಾರ್ಯಕ್ರಮ ಅಂದರೆ 10 ಗಂಟೆಗೆ ಸರಿಯಾಗಿ ಸಿನಿ ಚಿಟ್ಟೆಯಲ್ಲಿ ನಿಮ್ಮ ಜೊತೆ ಆಗ್ತೀನಿ, ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 1.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:02. ಅಂದ್ರೆ ನಮ್ಮ ರೇಡಿಯೋ ರೆಕ್ಕೆ ಬಿಚ್ಚಿ ಹಾರಾಡುವಂತಹ ಸಮಯ, ಅಂದ್ರೆ ಸಿನಿ ಚಿಟ್ಟೈ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ಹೌದು, ಇವತ್ತಿನ ವಿಶೇಷ ವಿಷಯ ಏನು ಅಂತ ಅಂತಂದ್ರೆ, ಯಾವುದೇ ಒಂದು ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂತಂದ್ರೆ ನಾವು ಸ್ಕ್ರೀನ್ ಮೇಲೆ ಇರುವಂತಹ ಹೀರೋ ಹೀರೋಯಿನ್ ನೋಡಿ ಚಪ್ಪಾಳೆ ಎದರ್ತೀವಿ. ಅಂದ್ರೆ ಆಕ್ಟ್ರೆಸ್ ಗಳಾಗಿರ್ಬಹುದು, ಆಕ್ಟರ್ ಗಳಾಗಿರ್ಬಹುದು, ಅಂದ್ರೆ ಇವರನ್ನೆಲ್ಲ ನೋಡ್ಬಿಟ್ಟು ನಮಗೆ ಖುಷಿ ಆಗುತ್ತೆ. ಆದ್ರೆ ಥಿಯೇಟರ್ ನಲ್ಲಿ ಲೈಟ್ ಆಫ್ ಆದಾಗ ನಮಗೆ ಕಾಣಿಸುವಂತಹ ಮ್ಯಾಜಿಕ್ ನ ಹಿಂದೆ ಲೈಟ್ ಆನ್ ಆದಾಗ್ಲೂ ಸಹ ಕಾಣಿಸ್ತಾ ಇರುವಂತಹ 100 ಜನ ಇರ್ತಾರೆ. ಅವರೇ ಇವತ್ತಿನ ನಮ್ಮ ತೆರೆಮರೆಯ ಹೀರೋಗಳು. ಇವತ್ತಿನ ಶೋ ಅವರಿಗೆ ಡೆಡಿಕೇಟ್ ಮಾಡ್ತಾ ಮೊದಲಿಗೆ ನಮ್ಮ ಸಿನಿಮಾದ ಜೀವ ಅನ್ನುವಂತಹ ಮ್ಯೂಸಿಕ್ ಡೈರೆಕ್ಟರ್ಸ್ ಲಿರಿಸಿಸ್ಟ್ ಬಗ್ಗೆ ಮಾತಾಡ್ತಾ ಸಾಗೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಸೂಪರ್ ಹಿಟ್ ಆಗಿರುವಂತಹ

ಗೀತೆ ಮೂಡಿ ಬರ್ತಾ ಇದೆ. ಮನಸ್ಸಿಗೆ ಖುಷಿ ಕೊಡುವಂತಹ ಮತ್ತಷ್ಟು ಜೋಶ್ ತುಂಬುವಂತಹ ಗೀತೆಗಳು ಇವತ್ತಿನ ಪ್ಲೇ ಲಿಸ್ಟ್ ಅಲ್ಲಿ ರೆಡಿಯಾಗಿ ಕೂತಿವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಶ್ರುತಿ ಚಲನಚಿತ್ರದ ಹಾಡು, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ ರಚನೆಯಲ್ಲಿ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ ಇದು ಆಕಾಶವಾಣಿ FM 101.3 ಕನ್ನಡ ಕಾಮನಬಿಲ್ಲು.

ರಾಣಿ ಮಹಾರಾಣಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಹಾಡು ಇಷ್ಟ ಆಯ್ತಲ್ವಾ? ಹೌದು, ಒಂದು ಹಾಡು ಅಂದ ತಕ್ಷಣ ಒಂದೊಂದು ಸಾಲಿನ ಹಿಂದೆಯೂ ಸಹ ಸಾಹಿತಿಯ ಎಷ್ಟು ಗಂಟೆಗಳ ಚಿಂತನೆ ಇರುತ್ತೆ ಗೊತ್ತಾ? ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಪದಗಳನ್ನು ಪೋಣಿಸುವಂಥದ್ದು ಅಷ್ಟು ಈಸಿ ಅಲ್ಲ ಅಲ್ವಾ? ನೀವು ಹಂಸಲೇಖ ಅವರ ಸಾಹಿತ್ಯ ಕೇಳಿರ್ತೀರಿ, ಜಯಂತ್ ಕಾಯ್ಕಿಣಿ ಅವರ ರೊಮ್ಯಾಂಟಿಕ್ ಸಾಲುಗಳಿಗೆ ಫಿದಾ ಆಗಿರ್ತೀರಿ, ಅಥವಾ ಕವಿರಾಜ್ ಧನಂಜಯ ಅವರ ಸಾಲುಗಳನ್ನು ವಾಟ್ಸಪ್ ಸ್ಟೇಟಸ್ನಲ್ಲಿ ಇಟ್ಕೊಂಡಿರ್ತೀರಿ. ಸೊ ನಿರ್ದೇಶಕರ ಕತೆ ಕೇಳಿದಾಗ ಅದಕ್ಕೆ ಸೂಕ್ತವಾದಂತಹ ರಾಗವನ್ನು ಕೊಡುವಂತಹ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಅದಕ್ಕೆ ಜೀವ ತುಂಬುವಂತಹ ಸಾಹಿತ್ಯ ರಚನೆಕಾರರಿದ್ದಾರಲ್ಲ, ಅವರು ನಿಜಕ್ಕೂ ಸಹ ತೆರೆಮರೆಯ ಗಂಧದ ಗುಡಿಗಳು ಅಂತಲೇ ಹೇಳ್ಬೋದು. ಇವತ್ತು ನೀವು ಇಷ್ಟಪಡೋಂತಹ ಸಾಂಗ್ ಯಾವುದು, ಅದರ ಸಾಹಿತಿ ಯಾಕೆ ನಿಮಗೆ ಇಷ್ಟ ಅನ್ನುವಂಥದ್ದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಪ್ ಮಾಡಿ 9480909013 9489091013 ಈ ನಂಬರ್ಗೆ ನಿಮ್ಮ ಸಂದೇಶ ಬರಲಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಶಿವರಾಜ್ ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಾಗಿರುವಂತಹ ಆಸೆ ಗೊಬ್ಬ ಮೀಸೆ ಗೊಬ್ಬ ಚಲನಚಿತ್ರದ ಹಾಡು, ಚಿವುದೇಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ.

ಚಿತ್ರ ಉರುದನೆಯಾಗಿದ್ದಂತಹ ತೇಜ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಹಂಸಲೇಖಾ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ನಿಮಗೆ ಯಾವ ಸಾಹಿತ್ಯ ತುಂಬಾ ಇಷ್ಟ ಆಗುತ್ತೆ, ಯಾಕೆ ಅಂತ ಕೇಳಿದೆ. ಅದಕ್ಕೆ ತುಂಬಾ ರೆಸ್ಪಾನ್ಸ್ಗಳು ಬಂದಿದೆ. ಎಲ್ಲ ಹಾಡುಗಳಲ್ಲೂ ಸಹ ತನ್ನದೇ ಆದಂತಹ ವೈಶಿಷ್ಟ್ಯ ಇರುತ್ತೆ. ನಮಗೆ ಚಿತ್ರದ ಕಥೆಯ ಸನ್ನಿವೇಶಕ್ಕೆ ಹೊಂದುವಂತಹ ಹಾಡುಗಳು ಮತ್ತು ಪ್ರಾಸಬದ್ಧವಾದಂತಹ ಸಾಹಿತ್ಯವುಳ್ಳ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ದಂತಹ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನಿಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ನಮಗೆ ರಾಜ್ಕುಮಾರ್ ಅವರು ಹಾಡಿರುವಂತಹ ಆಲ್ ಟೈಮ್ ಸೂಪರ್ ಹಿಟ್ ಹಾಡು ಬಬ್ರು ವಾಹನ ಆರಾಧಿಸುವೆ ಮದನಾರಿ, ಈ ಹಾಡು ತುಂಬಾ ಇಷ್ಟ. ಈ ಹಾಡಿನ ಸಾಹಿತ್ಯ ತುಂಬಾ ವಿಶೇಷ, ಯಾಕೆಂತಂದ್ರೆ ಇದರಲ್ಲಿ ಶಿವನನ್ನ ಸ್ತುತಿ ಮಾಡುವಂತಹ ಜೊತೆಗೆ ಹೆಣ್ಣಿನ ವರ್ಣನೆಯೂ ಸಹ ಇದೆ. ಶಿವಸ್ತುತಿ ಮತ್ತು ಹೆಣ್ಣಿನ ವರ್ಣನೆ, ಹುಣಸೂರು ಕೃಷ್ಣಮೂರ್ತಿಯವರ ಅದ್ಭುತವಾದಂತಹ ಸಾಹಿತ್ಯ. ರಾಜವರ ಗಾಯನವಂತೂ ಗಂಧರ್ವ ಗಾನ ಅಂತ ಹೇಳ್ತಾ ಇದ್ದಾರೆ. ರಾಜೇಂದ್ರ ಬನಶಂಕರಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ರೆ. ಇನ್ನು ಗಾಳಿಮಾತು ಚಿತ್ರದ ಹಾಡು ನಾನೇನು ನೀನೇನು ಅನ್ನುವಂತಹ ಗೀತೆ ತುಂಬಾನೇ ಇಷ್ಟ ನಮಗೆ ಅಂತ ಜಯಣ್ಣ ಶಶಿವಾಳ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇನ್ನು ಚಿ ಉದಯಶಂಕರ್ ಅವರ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ ನಮಗೆ ಅಂತ ಸುಮಲತಾ ಚನ್ನನಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ರೆ. ನಮಸ್ತೆ ಸರ್, ಮಾನಸ ಸರ್ ಅವರ ಚಿತ್ರದ ನಮ್ಮ ಕವಿಗಳಾದಂತಹ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವಂತಹ ವೇದಾಂತಿ ಹೇಳಿದನು, ಈ ಸಾಹಿತ್ಯ ಎಷ್ಟು ಅರ್ಥಪೂರ್ಣ ಅಲ್ವಾ, ಅದು ನಮಗೆ ತುಂಬಾನೇ ಇಷ್ಟ ಅಂತ ರಾಮಚಂದ್ರ ಅವರು ಜಯನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ 1-2-3 ಅನ್ನುವಂತಹ ಗೀತೆ, ಇಂದ್ರನ ಗೆದ್ರ ನರೇಂದ್ರ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿದ್ದಾರೆ, ಚಂದ್ರಿಕಾ ಗುರುರಾಜ್ ಅವರು ಸಹ ದನಿಗೊಳಿಸಿದ್ದಾರೆ, ವಿ ಮನೋಹರ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಇಂದ್ರನ ಗೆದ್ದ ನರೇಂದ್ರ ಚಲನಚಿತ್ರದ ಹಾಡು.

ಸೋಲಿಲ್ಲದ ಸರದಾರ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ನಮ್ಮ ಸಿನಿ ಚಿಟ್ಟೆ ಹಾರಾಡ್ತಾ ಈಗ ಒಂದು ಕೂತಿರುವಂತಹದ್ದು ಕ್ಯಾಮ್ರಾ ಲೆನ್ಸ್ ಮೇಲೆ. ಹೌದು, ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ನಿರ್ದೇಶಕನ ತಲೆಯಲ್ಲಿರುವಂತಹ ಕಲ್ಪನೆಯನ್ನ ಕಣ್ಣಿಗೆ ಕಾಣೋ ಹಾಗೆ ಶೂಟ್ ಮಾಡುವಂತಹದ್ದು ಕ್ಯಾಮ್ರಾಮನ್. ಕಾಶ್ಮೀರದ ಚಳಿ ಇರಲಿ, ರಾಜಸ್ಥಾನದ ಬಿಸಿಲಿರಲಿ, ಹೆಗಲ ಮೇಲೆ ಅಷ್ಟು ತೂಕದ ಕ್ಯಾಮ್ರಾ ಹೊತ್ತು ನಮಗೆ ಅದ್ಭುತವಾದಂತಹ ದೃಶ್ಯ ವೈಭವವನ್ನು ತೋರಿಸ್ತಾರಲ್ವಾ ಕ್ಯಾಮ್ರಾಮನ್. ಸೊ ಅವರಿಗೆ ಒಂದು ಸಲಾಮ್ ಅಂತಾನೆ ಹೇಳಬೇಕು. ಇನ್ನು ಎಡಿಟರ್ಸ್ಗಳು, ಸಿನಿಮಾ ಶೂಟಿಂಗ್ ಆದಾಗ 4-5 ಗಂಟೆಯ ಕತೆ ಇರುತ್ತೆ. ಅದನ್ನು ಕತ್ತರಿಸಿ ಓಡಿಸಿ ನಮಗೆ ಬೋರ್ ಆಗದ ಹಾಗೆ 2 ಗಂಟೆಯ ರೋಚಕ ಅನುಭವವನ್ನು ಕೊಡುವಂತಹದ್ದು ಇವರೇ. ಇವರೆಲ್ಲ ಶ್ರಮ ಪಡದೇ ಇದ್ರೆ ನಮಗೆ ಆ ಥಿಯೇಟರ್ ಫೀಲ್ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಅವರೆಲ್ಲರ ಶ್ರಮಕ್ಕೆ ಖಂಡಿತವಾಗ್ಲೂ ನಾವೊಂದು ಸಲಾಮ್ ಅಂತ ಹೇಳಲೇಬೇಕು ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಶಿವರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಪುರುಷೋತ್ತಮ. ಮಂಜುಳಾ ಗುರುರಾಜ್ ಅವರು ಸಾಧನೆಗೊಳಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಹಳ್ಳಿ ಮೇಷ್ಟು ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ. ಸ್ನೇಹಿತರೆ, ಎಸ್ ಜಾನಕಿ ಮತ್ತು ಸಂಗಡಿಗರು ಈ ಒಂದು ಹಾಡಿಗೆ ಧನಿಯಾಗಿದ್ರು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಸಿಂಧನೂರಿನಿಂದ ಸುರೇಶ್ ಬಳ್ಳುಟಗಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಗೆ ಜಿ ಉದಯಶಂಕರ್ ಅವರ ಎಲ್ಲ ಸಾಹಿತ್ಯ ಗೀತೆಗಳು ತುಂಬಾನೇ ಇಷ್ಟ ಆಗುತ್ತೆ, ಜೊತೆಯಾಗಿ ಹಿತವಾಗಿ ರಥಸಪ್ತಮಿ ಚಲನಚಿತ್ರದ ಹಾಡು ತುಂಬಾನೇ ಇಷ್ಟ ನಮಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಿಡಿದ ಹೃದಯಗಳು ಚಿತ್ರದ ಹಾಡು, ತಂದೆ ಕೊಡಿಸೋ ಸೀರೆ, ಆ ಹಾಡು ತುಂಬಾನೇ ಅರ್ಥಪೂರ್ಣವಾಗಿದೆ ಅಂತ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ 1234 ಅನ್ನೋದು ಹಾಡನ್ನು ಪ್ರಸಾರ ಮಾಡಿದ್ರಲ್ಲ, ಇಂದ್ರನ ಗೆದ್ದ ನರೇಂದ್ರ, ಹಾಡನ್ನು ಕೇಳಿರಲಿಲ್ಲ ಸರ್ ನಾನು ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ಅಪರೂಪದ ಗೀತೆಯನ್ನು ಕೇಳಿ ನಿಮಗೂ ಸಹ ತುಂಬಾ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳ್ಳಿತೆರೆಯ ಮುಂದಿನ ನಾಯಕ ನಾಯಕರಿಗಿಂತ ತೆರೆಯ ಹಿಂದಿನ ಹೀರೋಗಳ ಶ್ರಮ ಜಾಸ್ತಿ, ಎಲ್ಲರ ಹಾಡುಗಳು ಸಹ ಸಾಹಿತ್ಯನೂ ಸಹ ಇಷ್ಟ ಆಗುತ್ತೆ ನಮಗೆ ಅಂತ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ, ಮುದೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮತ್ತು ಮಧುಮತಿ ಕರ್ಮಡಿ ಅವರು, ನಮಗೆ ಜಿ ಉದಯಶಂಕರ್ ಅವರು ಬರೆದಂತಹ ಹಾಡುಗಳು ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗಾಂಧಿನಗರ ಚಿತ್ರದ ಕಾಣದ ಊರಲ್ಲಿ ಹಾಡು ತುಂಬಾನೇ ಇಷ್ಟ, ಹಾಡಿನ ಪ್ರತಿಯೊಂದು ಸಾಲು ಸಹ ಅರ್ಥಗರ್ಭಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಲಿಸುವ ಮೋಡಗಳು ಚಿತ್ರದಿಂದ ಒಂದೊಳ್ಳೆ ಹಾಡು ನಮಗೆ ತುಂಬಾ ಇಷ್ಟ ಆಗುತ್ತೆ, ಹಾಡುಗಳು ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಅಂತ ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಮತ್ತು ಮನೆಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ. ಇನ್ನು ತೀರ್ಥೇಶ್ ಚನ್ನಪಟ್ನಾಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಧನ್ಯವಾದಗಳು ತಮಗೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧನಿಯಾಗಿರುವಂತಹ ಹೂವು ಹಣ್ಣು ಚಲನಚಿತ್ರದ ಹಾಡು, ಜೊತೆಗೆ ವಿಜಯಾಲ ಅವರು ಸಹ ಈ ಒಂದು ಹಾಡಿಗೆ ಧನಿಯಾಗಿದ್ದಾರೆ.

ಹೂವು ಹಣ್ಣು ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಹೌದು, ನಾವಿವತ್ತು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ ತೆರೆಯ ಹಿಂದೆ ಇರುವಂತಹ ನಾಯಕರು ನಾಯಕಿಯರು ಅನ್ನುವಂತಹ ಒಂದು ವಿಚಾರದ ಬಗ್ಗೆ. ನಾವು ಸ್ಕ್ರೀನ್ ಮೇಲೆ ಭಾವನಾತ್ಮಕವಾದಂತಹ ದೃಶ್ಯವನ್ನು ನೋಡಿದಾಗ ಕಣ್ಣೀರಾಗ್ತೀವಿ, ಫೈಟ್ ಅನ್ನು ನೋಡ್ತೀವಿ, ಡೈಲಾಗ್ ಅನ್ನ ಕೇಳ್ತೀವಿ. ಆದರೆ ಬೇರೆ ಭಾಷೆಯ ಸಿನಿಮಾಗಳು ಕನ್ನಡಕ್ಕೆ ಬಂದಾಗ ನಮಗೆ ಅದೇ ಆದಂತಹ ಒಂದು ಎಮೋಷನ್ ತರುವಂಥದ್ದು ಯಾರು ಗೊತ್ತಾ, ಅದು ನಮ್ಮ ಡಬ್ಬಿಂಗ್ ಕಲಾವಿದರು. ಅವರು ಎ ಸಿ ರೂಮಲ್ಲಿ ಮೈಕ್ ಮುಂದೆ ನಿಂತು ಸ್ಕ್ರೀನ್ ಮೇಲಿರುವಂತಹ ನಟನಷ್ಟೇ ಎಮೋಷನ್ ಹಾಕಿ ಧ್ವನಿಯನ್ನು ಕೊಡ್ತಾರೆ. ಅವರ ಧ್ವನಿಯಲ್ಲೇ ಅಷ್ಟು ಪವರ್ ಇರುತ್ತೆ. ಅಷ್ಟೇ ಯಾಕೆ, ಶೂಟಿಂಗ್ ಸ್ಪಾಟ್ನಲ್ಲಿ ಎಲ್ರಿಗೂ ಸಹ ಟೀ ಕೊಡುವಂತಹ ಸ್ಪಾಟ್ ಬಾಯ್ಸ್ ಇಂದ ಹಿಡಿದು ಸೆಟ್ ಹಾಕುವಂತಹ ಆರ್ಟ್ ಡೈರೆಕ್ಟರ್ಸ್ ವರ್ಗೂ ಸಹ ಪ್ರತಿಯೊಬ್ಬರ ಬೆವರಿನ ಹನಿ, ಆ ಒಂದು ಶ್ರಮ ಆ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಅದಕ್ಕೆ ಸಿನಿಮಾ ಅನ್ನುವಂಥದ್ದು ಕೇವಲ ಗ್ಲಾಮರ್ ಅಲ್ಲ, ಅದೊಂದು ಕಠಿಣ ಪರಿಶ್ರಮ ಅಂತಲೇ ಹೇಳ್ಬಹುದು. ಸ್ನೇಹಿತರೆ, ಸಮಯ ಹಾರೋದೇ ಗೊತ್ತಾಗೋದಿಲ್ಲ ಅಲ್ವಾ? ಸಿನಿ ಚಿಟ್ಟಿಯ ರೆಕ್ಕೆಗಳು ಇವತ್ತಿಗೆ ವಿಶ್ರಮಿಸುವಂತಹ ಸಮಯ ಇದು. ಇವತ್ತು ನಮ್ಮ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ತರೆಮರೆಯ ಹೀರೋಗಳ ಬಗ್ಗೆ ಮಾತಾಡಿದ್ವಿ. ಸೊ ಮುಂದಿನ ಬಾರಿ ಥಿಯೇಟರ್ನಲ್ಲಿ ಸಿನಿಮಾ ಮುಗಿದ ಮೇಲೆ ಆ ಕೊನೆಯಲ್ಲಿ ಬರುವಂತಹ ಕ್ರೆಡಿಟ್ಸ್ ಇದೆಯಲ್ಲ, ಅಂದರೆ ಹೆಸರುಗಳ ಪಟ್ಟಿ ಬರುತ್ತಲ್ಲ, ಅದು ರೋಲ್ ಆಗುವಾಗ ಎದ್ದು ಹೋಗಬೇಡಿ. ಒಂದು ನಿಮಿಷ ಎದ್ದು ನಿಂತು ಆ ಹೆಸರುಗಳಿಗೂ ಸಹ ಗೌರವ ಕೊಡಿ, ಯಾಕೆಂತಂದರೆ ಅವರೇ ಈ ಮನರಂಜನೆಯ ನಿಜವಾದಂತಹ ಶಿಲ್ಪಿಗಳು ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ನಾನು ಸಹ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಸಮೀಪಿಸ್ತಾ ಇದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಪ್ರಸಾರ ಮಾಡಿದಂತಹ ಹಾಡುಗಳು, ಕೊಟ್ಟಂತಹ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಸಿಗ್ತೀನಿ ಮತ್ತಷ್ಟು ಮಾಹಿತಿ ಮಗದಷ್ಟು ಮನರಂಜನೆಯೊಂದಿಗೆ. ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಸದಾ ಕೇಳ್ತಾರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ. ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ಆತ್ಮೀಯರನ್ನು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 11:02. ಇದು ಮಂಗಳವಾರದ ಮಂಗಳಕರ ಶುಭ ಸಮಯ. ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳ ಪ್ರಸಾರ ಆಪ್ ಕಿ ಪಸಂದ್ ಆರಂಭ ಆಗ್ತಾ ಇದೆ. ಬಾಲಿವುಡ್ ನ ರೆಟ್ರೋ ಗೀತೆಗಳನ್ನ ನೀವು ಈ ಕ್ಷಣ ಕೇಳಬೇಕಾಗಿದ್ದಲ್ಲಿ, ನಿಮ್ಮಿಷ್ಟದವರೆಗೂ ಕೇಳಿಸಬೇಕಾಗಿದ್ದಲ್ಲಿ, ಸಿಂಪಲ್ ಆಗಿ ನಮಗೊಂದು ವಾಟ್ಸ್ಆಪ್ ಸಂದೇಶವನ್ನು ಕಳಿಸಿಕೊಡಿ. ಯಾವ ಗೀತೆ, ಯಾವ ಚಿತ್ರದ ಹಾಡು, ನೀವು ಯಾರು ಅಂದ್ರೆ ನಿಮ್ಮದಾದ ಹೆಸರೇನು, ಊರ್ ಯಾವುದು, ಇಷ್ಟನ್ನು ಟೈಪ್ ಮಾಡಿ 9408090101013 ವಾಟ್ಸ್ಆಪ್ ಮಾಡಿ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರ ಆಪ್ ಕಿ ಪಸಂದ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದ
4: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
6: ಆಕಾಶವಾಣಿ.
7: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಮನಬಿಲ್ಲು. ಆಪ್ ಕಿ ಪಸಂದ್ ನಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಿದ್ದೀರಾ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ವಿಲಿಯಂ ಪರ್ಲಟ್ಕ ಪುತ್ತೂರಿನಿಂದ ಸಂದೇಶವನ್ನ ಕಳಿಸಿದ್ರೆ, ನೋಖುಲಾಲ್ ವರ್ಮಾ, ಪುಷ್ಪೇಂದ್ರಮಣಿ ವರ್ಮಾ ಹಾಗೂ ಹೀರಾಮಣಿ ವರ್ಮಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ರೆ ಛತ್ತೀಸ್ಗಢದಿಂದ. ಥ್ಯಾಂಕ್ ಯು ಸೋ ಮಚ್. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರ್, ರಘುನಾರಾಯಣ್ ಬೆಂಗಳೂರು, ಅಖಿಲ ಪ್ರಸಾದ್ ಎನ್ಆರ್ ಪ್ರಸಾದ್ ರಾಜಾಜಿನಗರ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ್, ಗುಡ್ ಮಾರ್ನಿಂಗ್ ನನಗೆ ಹಾಡಬೇಕು ಅಂತ ಇಂದಿರಾ ಕಬಾಡಿ ಮತ್ತು ವೆಂಕಟೇಶ್ ಕಬಾಡಿ ಅವರು ಬಿನ್ನಿಪೇಟೆಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸಬಡಾವಣೆ ಚಿಕ್ಕಮಗಳೂರು, ಹಂಪಿನಗರದಿಂದ ಬೆಂಗಳೂರಿನ ಪದ್ಮಜಾ ಶರತ್ ಬಿಡೆ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇದರ ಜೊತೆ ಜೊತೆಗೆ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಹುಬ್ಬಳ್ಳಿ ಲೋಹಿಯ ನಗರದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸಂದೇಶವನ್ನು ಕಳಿಸಿದ್ದು, ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕಂಬಾರ ಅವರು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಈ ಕ್ಷಣ ನಿಮಗಿಷ್ಟದ ಬಾಲಿವುಡ್ನ ರೆಟ್ರೋ ಗೀತೆಗಳನ್ನು ಕೇಳಬೇಕು ಅನಿಸಿದ್ರೆ ಸಿಂಪಲ್ ಆಗಿ ನಮಗೆ ವಾಟ್ಸಪ್ ಸಂದೇಶ ಮಾಡಿ 9480901013. ನಿಮ್ಮ ಮುದ್ದಾದ ಹೆಸರು ಊರು ಹೆಸರು ಟೈಪ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನೀವು ಕೇಳಿದ ಹಾಡು ಬರಲಿಲ್ಲ ಅಂದರೆ ನೀವು ಯೋಚನೆ ಮಾಡಬೇಕಾಗತ್ತೆ, ಅದು ಲಿಸ್ಟಲ್ಲಿ ಇಲ್ಲ ಅಂದರೆ ನಮ್ಮ ಸಿಸ್ಟಮಲ್ಲಿ ಇಲ್ಲ ಅಂತ. ನೀವು ಆದಷ್ಟು 2 or 3 ಆಪ್ಷನ್ಸನ್ನು ನಿಮ್ಮ ಆಯ್ಕೆಯನ್ನು ಕೊಟ್ಟರೆ, ಇಷ್ಟವಾದ ಹಾಡು ಇದು ಹಾಕಿ, ಇದಿಲ್ಲ ಅಂದರೆ ಇದು ಹಾಕಿ, ಇದಿಲ್ಲ ಅಂದರೆ ಇದು ಓಕೆ, ಇವತ್ತೇನೋ ನಾನು ಇಡ್ಲಿ ತಿನ್ನಬೇಕು ಅಂತಲೇ ಹೋಗ್ತೀನಿ, ಇಡ್ಲಿ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕೆ, ನೆಕ್ಸ್ಟ್ ಆಪ್ಷನ್ಸ್ ದೋಸೆನಾದ್ರೂ ತಿಂದು ಬರ್ತೀವಲ್ಲ, ಉಪ್ಪಿಟ್ಟು ಪಲಾವು ಹಾಗೆ. ಓಕೆ, ಒಂದು 2-3 ಆಪ್ಷನ್ಸ್ ಕೊಟ್ಟಿದ್ರೆ ನಿಮಗೆ ನೀವು ಕೇಳಿದಂಥ ಹಾಡು ಪ್ರಸಾರ ಆಯಿತು ಅಂತ ಖುಷಿಯ ನಗು ನಿಮ್ಮ ಮುಖದಲ್ಲಿ ಮೂಡುತ್ತೆ. ಯೋಚನೆ ಮಾಡ್ತಾ ಇರಿ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮಿಷ್ಟದ ಹಾಡುಗಳ ಪ್ರಸಾರ. ಆಪ್ ಕಿ ಪಸಂದ್.

ಸಫರ್ ಚಿತ್ರದಿಂದ ಜಿಂದಗಿ ಕಾ ಸಫರ್ ಗೀತೆಯ ನಂತರ ತೇರಿ ದಿಲ್ ಮೇ ಹಾ ಗೀತೆಯನ್ನು ಕೇಳಿದ್ವಿ. ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅನೋಖಿಯಾದ ಚಿತ್ರದ ಗೀತೆ, ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಗೀತ ಸಂಯೋಜನೆ, ಮಜ್ರು ಸುಲ್ತಾನ್ ಪುರಿ ಅವರ ಸಾಹಿತ್ಯ ರಚನೆ. ಸಾಕಷ್ಟು ಜನ ತಮ್ಮಿಷ್ಟದ ಹಾಡಿಗಾಗಿ ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ. ನಮಗೂ ಒಂದು ಹಾಡಬೇಕು ಅಂತ ರಾಮಕೃಷ್ಣ ರೆಡ್ಡಿ ಗಣಗಳೂರಿನಿಂದ ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ. ಮಂಜೇಶ್ವರ ರಾಜಾರಾಮ್ ವಸುಧಾ ಕಾಸರಗೋಡಿನಿಂದ ಸೀತಾರಾಮ್ ಕಿರ್ಕೋಡ್ ಅವರು ಸಂದೇಶವನ್ನು ಕಳಿಸಿ ಕೊಟ್ಟಿದ್ರೆ, ಬನಶಂಕರಿ ಸೆಕೆಂಡ್ ಸ್ಟೇ ಸದಾಶಿವ ಹುಲ್ಗೂರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಮುತ್ತು ದೇವನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ ಮೋಹನ್ನಳ್ಳಿನ ಅರಿಶಿನ ಕುಂಟೆ, ಹಾಗೂ ಜೀವನ್ ಜ್ಯೋತಿ ನಂಜನಗೂಡಿನ ಜೀವನ ಜ್ಯೋತಿ ಅವರು ಸಂದೇಶವನ್ನ ಕಳಿಸಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಕೊಟ್ಟಿದ್ರೆ, ನಿಮ್ಮ ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಊರು ಇರಲೇಬೇಕು. ಹೋವಾಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಈ ಸಲ ಟೈಪ್ ಮಾಡೋದನ್ನ ಮಿಸ್ ಮಾಡಿಬಿಟ್ಟಿದ್ದೀರಾ. ಓಕೆ, ನೀವು ಹೆಸರೇ ಹಾಕಿಲ್ಲ ಅಂದ್ರೆ ನೀವು ಯಾರು ಅಂತ ನಾವು ಹೆಂಗೆ ಹೇಳಬೇಕು, ಹೆಂಗ್ ಗುರುತಿಸ್ಬೇಕು ನಿಮ್ಮನ್ನ? ಶರಾವತಿ ನಗರ ಶಿವಮೊಗ್ಗದ ಪ್ರಮೋದ್ ಅವರು ಸಂದೇಶವನ್ನ ಕಳಿಸಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವೇ ಕೇಳಿರುವಂತಹ ನಿಮ್ಮಿಷ್ಟದ ಹಾಡುಗಳ ಪ್ರಸಾರ ಇದು ಆಪ್ ಕೀ ಪಸನ್ ಬಾಲಿವುಡ್ ರೆಟ್ರೋ ಗೀತೆಗಳ ಹಾಡುಗಳು. ಗೀತೆಗಳು ಹಾಡುಗಳು ಒಂದೇ ತಾನೇ? ಏನೋ ವಿಜಯಲಕ್ಷ್ಮಿ ಸೀಟಲ್ಲಿ ಕೂತಿದ್ಯಾ ಅಂತ ಏನನ್ನ ಹೇಳ್ಬಿಟ್ರೆ ಜನ ಒಪ್ಕೊಂಡ್ಬಿಡ್ತಾರಾ? ಒಪ್ಪೋದೇ ಇಲ್ಲ. ಬಟ್ ಈ ಹಾಡನ್ನು ಒಪ್ಕೊಂಡೇ ಒಪ್ಕೋತಾರೆ, ಯಾಕಂದರೆ ಇದು ಅವರೇ ಕೇಳಿರುವಂಥ ಹಾಡುಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದಲ್ತೆ ರಿಷ್ತೆ ಚಿತ್ರದ ಗೀತೆ ಕೇಳಿದ್ರಿ. ಮೇರಿ ಸಾಸುಂಕು ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ, ಲಕ್ಷ್ಮೀಕಾಂತ್ ಪ್ಯಾರಖೇಲ್ ಅವರ ಸಂಗೀತ ಸಂಯೋಜನೆ, ಅಂಜಾನ್ ಅವರ ಸಾಹಿತ್ಯ ರಚನೆ. ಸಮಯ ಆಗಿದೆ 11:30. ಇದು ಮಂಗಳವಾರದ ಮಂಗಳಕರ ಸಮಯ. ನಿಮ್ಮಿಷ್ಟದ ಹಿಂದಿ ರೆಟ್ರೋ ಗೀತೆಗಳು ಕೇಳ್ತಾ ಇದ್ದೀರಾ ಆಪ್ಕಿ ಪಸಂದ್ನಲ್ಲಿ. ಲಕ್ಷ್ಮೀಪತಿ ಚನ್ನನಾಯಕನಳ್ಳಿಪಾಳ್ಯ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ತಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಈ ಕ್ಷಣ ನಿಮ್ಮಿಷ್ಟದ ಹಾಡನ್ನ ನಿಮ್ಮವ್ರಿಗೆ ಕೇಳಿಸೋದಿದ್ದು, ಜೊತೆಗೆ ನಾನು ಕೂಡ ಕೇಳ್ತೀನಿ ಅಂತಿದ್ರೆ ಸಿಂಪಲ್ ಆಗಿ ನಮಗೊಂದು ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ನಂಬರ್ 9480101013. ಪ್ರತಿ ಸಂದೇಶದಲ್ಲೂ ನಿಮ್ಮ ಮುದ್ದಾದ ಚಂದದ ಹೆಸರು ಟೈಪ್ ಮಾಡೋದನ್ನ ಮರಿಬೇಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರ ಆಪ್ಕಿ ಪಸಂದ್.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಬರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲಿನಲ್ಲಿ.
5: ಆಕಾಶವಾಣಿ.
6: ಹದಿನೈದನೇ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 11:38. ನಿಮ್ಮದೇ ಇಷ್ಟದ ಹಾಡುಗಳ ಪ್ರಸಾರ ಆಪ್ ಕಿ ಪಸಂದ್ ಸಾಗ್ತಾ ಇದೆ. ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಶಾಂತಿನಿ ಹಾಸನ.

ಮಹೇಂದ್ರ ಕುಮಾರ್ ಅವರ ದನಿಯಲ್ಲಿ ಡೋಮ್ ಚಿತ್ರದ ಗೀತೆ ಕೇಳಿದ ನಂತರ ಇದೀಗ ತಾನೇ ಪ್ರಸಾರ ಆಯಿತು ಅಭಿಮಾನ್ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಎಸ್ ಡಿ ಬೊಮ್ಮನ್ ಅವರ ಸಂಗೀತ ಸಂಯೋಜನೆ. ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ. ನಮಗೂ ಒಂದು ಹಾಡು ಬೇಕಲ್ಲ, ಹಾಕ್ತೀರಾ ಅಂತೇಳಿ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಶ್ರೀಧರ್ ಪನ್ನಗಾಟಿ, ಅನಂತಕುಮಾರ್ ವಿಠಲಪುರದ ಪದ್ಮ ಶ್ರೀಧರ್ ಪನ್ನಗಾಟಿ. ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಇರಲೇಬೇಕು ಅಂತ ನಾವು ತುಂಬ ಸಲ ಹೇಳ್ತಾನೇ ಇದ್ದೀವಿ. ಆದರೂ ಕೂಡ ಏನೋ ಅರ್ಜೆಂಟ್ ಅರ್ಜೆಂಟ್ ಅಲ್ವಾ, ಎಲ್ಲರಿಗೂ ಎಮರ್ಜೆನ್ಸಿ ಥರ ಅರ್ಜೆಂಟ್ ಇದ್ದೇ ಇರುತ್ತೆ. ಹೆಸರು ಕಳಿಸೋದು ಬಿಟ್ಬಿಟ್ಟು ಹಾಡಬೇಕು ಅಂತ ಪ್ರತಿ ಸಂದೇಶದಲ್ಲೂ ನಿಮ್ಮ ರಿಕ್ವೆಸ್ಟ್ ಜೊತೆಗೆ ಯಾವ ಚಿತ್ರ, ಯಾವ ಗೀತೆ, ಮತ್ತು ನೀವು ಯಾರು, ನಿಮ್ಮೂರು ಯಾವುದು, ಇಷ್ಟನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ ಇದು ನಿಮ್ಮದೇ ನೆಚ್ಚಿನ ಹಾಡುಗಳ ಪ್ರಸಾರ ಆಪ್ ಕೀ ಪಸಂದ್. ನೀವು ಕೇಳ್ತಾ ಇದ್ದೀರಾ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: Idu Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ.

ಲೈವ್ಲಿ ಅಂಡ್ ಲವ್ಲಿ ವಾಯ್ಸ್ ಅಲ್ವಾ. ಹೇಗ್ ದುಜ್ಜ ಕೇಳಿ ಚಿತ್ರದ ಗೀತೆ ಕೇಳಿದ್ರಿ. ಎಸ್ ಪಿ ಬಿ ಹಾಗೂ ಅನುರಾಧ ಪೌದ್ವಾಲ್ ಅವರ ದನಿಯಲ್ಲಿ, ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಗೀತ ಸಂಯೋಜನೆ, ಆನಂದ್ ಬಾಕ್ಷಿ ಅವರ ಸಾಹಿತ್ಯ ರಚನೆ. ಸಮಯ 11:55 ನಮ್ಮ ಸ್ಟುಡಿಯೋ ಕ್ಲಾಕ್ ನಲ್ಲಿ. ಇದು ಮಂಗಳವಾರದ ಮಂಗಳಕರ ಸಮಯ. ಸಂದೇಶಗಳನ್ನ ಕೊನೆಯ ಮೂಮೆಂಟ್ ವರೆಗೂ ಕಳಿಸಿಕೊಟ್ಟಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಹರೀಶ್ ಮಲ್ಲೇಶ್ವರದಿಂದ ಸತ್ಯ ಬಸವೇಶ್ವರ ನಗರ, ನಿಮ್ಮ ಸಂದೇಶ ನಮ್ಮನ್ನ ತಲುಪಿದೆ. ಸಿ ಪೂರ್ಣಚಂದ್ರ, ತೇಜಸ್ವಿ, ಡಾಕ್ಟರ್ ಎಂ ಚನ್ನರಾಜು, ಪೂರ್ಣಿಮಾ, ಅರುಣ್ ಕುಮಾರ್, ಹೆಚ್ ಪಿ ಹುಚ್ಚೇಗೌಡ, ಕೆಂಪಮ್ಮ, ಚಾಮರಾಜ್ ನಿಲೆ, ಹನೂರು ತಾಲೂಕು ಹಲ್ಗಾಪುರ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಪಿನ್ ನಂಬರ್ 1 ಮಿಸ್ ಅಷ್ಟೇ, ಉಳಿದೆಲ್ಲ ಅಡ್ರೆಸ್ ಕರೆಕ್ಟ್ ಆಗಿ ಹಾಕಿದ್ದಾರೆ. ಲೆಟರ್ ಬರೆದ್ರೆ ಮನೆ ಬಾಗಿಲಿಗೆ ಹೋಗ್ಬಿಡ್ತಿತ್ತು. ಮಂಜುನಾಥ್ ಸಂದೇಶನ ಕಳಿಸಿದ್ರೆ ಹರಿಹರದಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಂದೇಶಗಳಿಗೆ ಇಷ್ಟು ಹೊತ್ತು ನಿಮ್ಮಿಷ್ಟದ ಹಾಡುಗಳನ್ನ ಕೇಳಿದ್ವಿ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದದ್ದು ನಾನು ನಿಮ್ಮ ರೇಡಿಯೋಗಳ ತೇವಜಲಕ್ಷ್ಮಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನ ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನು ಪಡ್ಕೋಬೇಕನ್ನುವಂತ ಅನಿಸಿಕೆ ನಂತು.
0: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು ಮೊದಲ ದಿನ 1:18 ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಷನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಚಾಲನೆ ನೀಡಿದರು. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನಮೃತಾ ಮಾಹಿತಿ ನೀಡಿ, ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು ಅರ್ಜಿ ಸಲ್ಲಿಸಲು 6 ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣಪತ್ರ ಪ್ರದಾನ ಸಮಾರಂಭ 10ನೇ ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ.

ಇದೆ. 7,59,00,000 ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ನಿಮ್ಮ ಮನರಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
4: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
6: ಆಕಾಶವಾಣಿ.
7: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
8: Where there's water, there's life. Come, let us adopt to rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.

ಓಕೆ ಆಲ್ ರೈಟ್, ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇದ್ದೀರಾ ಅಥವಾ ಕೇಳೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ಸರಿಯಾಗಿದ್ರೆ 12:07:55 ಈ ಹೊತ್ತಿನಲ್ಲಿ ನಾನಿದ್ದೀನಿ ನಿಮ್ಮ ಜೊತೆ, ನಿಮ್ಮ ಟ್ಯೂಸ್ಡೇ ಟ್ಯೂನರ್. ನಾನು ಪ್ರತಿ ಸರ್ತಿ ಬಂದಾಗಲೂ ಇವತ್ತೇನೋ ಒಂದು ವಿಶೇಷ ಕಾರ್ಯಕ್ರಮ ತಂದಿದ್ದೀನಿ ಅಂತ ಹೇಳ್ತೀನಲ್ವಾ. ಇವತ್ತು ನೋಡಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಸಿಕ್ಕಾಪಟ್ಟೆ ಏನು ವಿಶೇಷವಾದ, ವಿಭಿನ್ನವಾದ, ಒಂಥರ ವಿಚಿತ್ರವಾದ ವಿಷಯವನ್ನು ಹೊತ್ಕೊಂಡು ಬಂದಿದ್ದೀನಿ ನವಿಲುಗರಿ ಕಾರ್ಯಕ್ರಮದಲ್ಲಿ. ಏನಿರ್ಬೋದು? ವೆಲ್, ಎಲ್ಲ ವಿಷಯಕ್ಕೂ ಒಂದು ಪೀಠಿಕೆ ಅಂತ ಇರಬೇಕಲ್ವಾ. ಈ ವಿಷಯಕ್ಕೂ ಒಂದು ಅದ್ಭುತವಾದ ಪೀಠಿಕೆ ಇದೆ. ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲೊಂದಷ್ಟು ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಟ್ಟು ಅದರಲ್ಲಿ ಅವ್ರನ್ನ ತೊಡಗಿಸಿ ಅವರ ಎಂದಿನ ನನ್ನ ಏನು ಅಭ್ಯಾಸಗಳು ಅಥವಾ ನನ್ನ ಹಾಬಿ ಅಂತಲೂ ಹೇಳಬಹುದು, ನಾನೇನೋ ಪಡ್ಕೊಂಡಿದ್ದನ್ನು ಒಂಚೂರು ಸೊಸೈಟಿಗೆ ವಾಪಸ್ ಕೊಡುವ ಅನ್ನೋ ಹುನ್ನಾರನೂ ಇರಬಹುದು. ಹೀಗೆ ಲಾಸ್ಟ್ ಮಂತ್ ನಾನು ಯಥಾಪ್ರಕಾರ ಒಂದು ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಆ ಮಕ್ಕಳಿಗೆ ಏನೋ ಒಂದಷ್ಟು ಆಕ್ಟಿವಿಟಿ ಮಾಡಿಸ್ತಾ ಇದ್ದಾಗ ಒಂದೇ ಕ್ಲಾಸಲ್ಲಿ ಓದ್ತಿದ್ದಂತಹ ಮಗು ಇದ್ದಕ್ಕಿದ್ದಂಗೆ ಹೊಟ್ಟೆ ಹಿಡ್ಕೊಂಡು ಕೊಯ್ ಅಂತ ಆಳಕ್ಕೆ ಶುರು ಮಾಡಿಬಿಡ್ತು. ಸುಮಾರು ಬಂದು ಅಲ್ಲಿ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ತನಕ ಅಷ್ಟು ಹೆಣ್ಮಕ್ಳುಗಳು ಇದ್ರು ಅಲ್ಲಿ. ಸರಿ, ಏನು ಕಳ್ತಾ ಇದೆ ಇದು ಅಂತ ನಂಗೆ ಗೊತ್ತಾಗಲಿಲ್ಲ. ಆಗಿನ್ನೂ ಊಟದ ಸಮಯ ಕೂಡ ಆಗಿತ್ತು. ಹಸಿವಾಗ್ತಿದ್ಯಾ ಅಂತ ಅಂದ್ಕೊಂಡ್ರೆ ಅದು ಆಗಿರೋದಿಲ್ಲ, ಅಥವಾ ಏನಾದ್ರು ಬಹುಶಃ ಅದಕ್ಕೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಅಷ್ಟು ಜನದ ಮುಂದೆ ಹೆಂಗೆ ಕೇಳೋದು, ನಾನು ಹೊಸ ಮಿಸ್ಸು ಹೇಗೆ ಕೇಳೋದು ಅಂತ ಅಂದ್ಕೊಂಡು ಸಂಕೋಚ ಪಡ್ತಿದ್ಯಾ ಅಂತ ಅಂದ್ಕೊಂಡೆ. ಏನಂದರೂ ಅದು ಇದೇ ಅಳು ನಿಲ್ಲಿಸ್ತಾನೆ ಇಲ್ಲ, ಬಿತ್ತು ಹೊರಳಾಡಿ

ಅಳೋದಕ್ಕೆ ಶುರು ಮಾಡಿಬಿಡ್ತು ಗೊತ್ತಾ. ನಂಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು. ಅಲ್ಲಿರೋರ್ಗೆಲ್ಲ ಅವ್ರ ಕ್ಲಾಸ್ ಟೀಚರು ಎಲ್ಲರೂ ಕೂತಿದ್ರು, ಒಂದಷ್ಟು ಜನ ಟೀಚರ್ಸು ಆಯಾ ಮತ್ತೆ ಕ್ಲಾಸ್ ಟೀಚರು ದಡ ದಡ ಅಂತ ಓಡ್ ಬಂದ್ರು. ಒಂಥರ ಎಲ್ಲರೂ ಟೆನ್ಷನಲ್ಲಿದ್ರು. ಆ ಟೆನ್ಷನಲ್ಲೇ ಆ ಮಗುನ ಎತ್ಕೊಂಡು ಒಳಗಡೆ ಓಡಿದ್ರು. ನನಗಂತೂ ಅಯ್ಯೋ ಮಗುಗೆ ಏನಾಗೋಯ್ತೋ ಏನೋಪ್ಪ ಅನ್ನೋ ಆತಂಕ. ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಗೋಯ್ತಾ, ಅಥವಾ ಏನಾದ್ರು ಕಿಡ್ನಿ ಸಮಸ್ಯೆನ, ಸ್ಟೋನ್ಗೇನು ಅಂತಿರ್ತಾರಲ್ಲ, ಏನಾರು ಆಗೋಗ್ಬಿಟ್ಟಿದ್ಯಾ? ಏ ತಲೆ ಒಳ್ಳೆ ಸೂಪರ್ಸೋನಿಕ್ ಸ್ಪೀಡಲ್ಲಿ ಓಡೋದಕ್ಕೆ ಶುರುವಾಗೋಯ್ತು. ವೆಲ್, ಹಾಗೇನೆ ಬೇರೆ ಮಕ್ಕಳಿಗೆ ಏನೋ ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನು ಹೇಳಿಬಿಟ್ಟು ನನ್ನ ಸೆಷನ್ಸ್ ಮುಗಿಸಿ ಬಂದೆ. ಮಾರನೇ ದಿವಸ ಎಚ್ ಎಮ್ಗೆ ಫೋನ್ ಮಾಡಿ ಕೇಳಿದ್ರೆ ನನ್ನ ಆಲೋಚನೆ ಯೋಚನೆ ಎಲ್ಲ ತಲೆ ಕೆಳಗಾಗುವಂಥ ಆಘಾತಕಾರಿ ಸುದ್ದಿ ಕಿವಿಗೆ ಬಿತ್ತು. ನೋ ನೋ ನೋ ನೋ ನೋ ನೋ, ನೀವೇನಾದರೂ ಆ ಮಗು ಏನಾದ್ರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿಬಿಟ್ರ ಅಂತ ಅಂದ್ಕೊಳ್ತಿದ್ರೆ, ನೋ ನೋ ನೋ, ಶಿ ವಾಸ್ ವೆರಿ ಮಚ್ ಅಲೈವ್ ಆ್ಯಂಡ್ ಮನೆಯಲ್ಲಿ ಚೆನ್ನಾಗಿ ಇತ್ತು ಆ ಮಗು. ಐ ವಾಸ್ ರಿಯಲಿ ರಿಯಲಿ ಶಾಕ್ ಟು ಹಿಯರ್ ವಾಟ್ ದ ಎಚ್ ಎಮ್ ಸೆಡ್. ಏನಂತ ಹಂಚ್ಕೊಳ್ತೀನಿ, ಆದರೆ ಸದ್ಯಕ್ಕಂತೂ ನಾನು ನಿಮಗೆ ತುಂಬ ಟೆನ್ಷನ್ ಕೊಡಲ್ಲ, ಒಂದು ಹಾಡು ಕೇಳಿಸ್ತೀನಿ, ಕೇಳ್ಕೊಂಡು ವಾಪಸ್ ಬನ್ನಿ. ಹಾಗೆ ನಿಮಗೆ ಈ ವಿಷಯದ ಬಗ್ಗೆ ಏನಿರ್ಬೋದು ಅನ್ನೋ ಕುತೂಹಲ ಇದ್ದರೆ 9480909013 ಗೆ ಮೆಸೇಜ್ ಮಾಡಿ.

ಆಹಾ, ಎಷ್ಟೊಂದು ಮಧುರವಾದ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ಆಕಾಶ ದೀಪವು ನೀನು, ಈ ಹಾಡಾಗಿತ್ತು ಪಾವನ ಗಂಗಾ ಚಿತ್ರದಿಂದ. ಸರಿ, ಮಾರನೇ ದಿವಸ ನಾನು ಆ ಎಚ್ ಎಂಗೆ ಕಾಲ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ. ಕಾಲ್ ಮಾಡಿ ಅವ್ರು ಹೇಳಿದ ಸುದ್ದಿ ಕೇಳಿದ್ದು ಅದು ಹೇಗೆ ಸಾಧ್ಯ ಅನ್ನುವಂತಹ ನನ್ನ ಚಿಂತನೆ ಆ ಕಡೆಗೆ ಹೊರಳಿತ್ತು. ಆಗಷ್ಟೇ ಆರನೇ ಕ್ಲಾಸ್ ಮುಗಿಸಿ ಏಳನೇ ಕ್ಲಾಸಿಗೆ, ಐ ಮೀನ್ ಆರನೇ ಆ ವಯಸ್ಸು ಮುಗಿಸಿ ಏಳನೇ ವಯಸ್ಸಿದಗೆ ಕಾಲಿಟ್ಟಿದ್ದ ಮಗು, ವೆಲ್, ಅದು ಹೇಳೋದಕ್ಕಿಂತ ಮುಂಚೆ ಮೆಸೇಜ್ ಮಾಡಿದ್ದೀರಾ ನೀವೆಲ್ಲ, ಹೇಳೇ ಬಿಡೋಣ. ಹೊಟ್ಟೆ ನೋವು ಅಥವಾ ಫುಡ್ ಇನ್ಫೆಕ್ಷನ್ ಆಗಿರಬೇಕು ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಮೆಸೇಜ್ ಮಾಡಿದ್ದೀರಾ. ಆಮೇಲೆ ಅದು ಪುಟ್ಟ ಮಗು ಅಪ್ಪ ಅಮ್ಮನ ನೆನಪಾಗಿರುತ್ತೆ, ಅದಕ್ಕೆ ಅಳ್ತಾ ಇತ್ತೋ ಏನೋ ಅಂತ ಹೇಳಿ ಮನೆಗೆ ಹೋದ್ಮೇಲೆ ಸಮಾಧಾನ ಆಗಿರುತ್ತೆ ಅಂತ ವಾಸುಕಿ ಡೊಯ್ಜೋಡೆ ಸಾಗರ ಅಲ್ಲಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಅವರು ಕೊಕ್ಕನೂರು ಹರಿಹರದಿಂದ ನಮಸ್ತೆ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ. ಎಫ್ ಎಂ ಕನ್ನಡ ಕಾಮನ ಮಲ್ಲಿಗೆ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವ ಆರ್ ಜೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟು ದೊಡ್ಡ ಮೆಸೇಜ್ ಹಾಕಿದ್ದೀರಾ, ಅಷ್ಟೆಲ್ಲ ಓದಕ್ಕಾಗತ್ತೇನ್ರಿ. ಓಕೆ, ಲೇಟೆಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಹೊಟ್ಟೆ ನೋವುತ್ತಿದೆ ಅಂದರೆ ಹಸಿವು, ಅಜೀರ್ಣ, ಗ್ಯಾಸ್, ಮಲಬದ್ಧತೆ ಅಥವಾ ಸೋಂಕು ಏನಾದರೂ ಆಗಿರಬಹುದು ಅಂತ ಹೇಳ್ತಾ ಇದ್ದೀರಾ. ವೆಲ್, ನಾನಾಗಲೇ ಹೇಳಿದೆ, ಇವೆಲ್ಲ ಕಾಮನ್ ಆಗಿ ನಾವು ಯೋಚನೆ ಮಾಡುವಂತಹ ರೀಸನ್ಗಳು ಅಲ್ವಾ. ಆದರೆ ನಾನು ಇನ್ನೂ ಒಂದು ವಿಚಾರ ಹೇಳಿದ್ದೆ, ಆ ಹೆಚ್ ಎಂ ಹೇಳಿದ್ದ ವಿಷಯ ಕೇಳಿ ನನ್ನ ಯೋಚನೆ ಎಲ್ಲ ಉಲ್ಟಾ ಪುಲ್ಟಾ ಆಗೋಗಿತ್ತು, ಶಾಕ್ ಆಗಿತ್ತು ಅಂತ. ಆರು ವಯಸ್ಸು ಮುಗಿಸಿ ಏಳನೇ ವಯಸ್ಸಿಗೆ ಕಾಲಿಟ್ಟಿದ್ದಂತಹ ಮಗು ಋತುಮತಿ ಆಗಿದ್ದಳು ಅಂದರೆ ನಂಬೋದು ಹೇಗೆ ರೀ, ಹೇಗೆ? ಐ ಲೈಕ್ ಇಟ್ ವಾಸ್ ಅ ಶಾಕರ್ ಟು ಮೀ. ಹೀಗೆ ಇದರ ಸತ್ಯಾಸತ್ಯತೆಗಳ ಬೆನ್ನೇರಿ ಹೋದಾಗ ನನಗೆ ಅನೇಕ ಸಂಗತಿಗಳು ನನ್ನ ತಲೆನ ಚಿಟ್ಟಿಡಿಸಿ ಕೆಡಿಸಿದ್ದು ಖಂಡಿತ ಸುಳ್ಳಲ್ಲ. ಇದರ ವಿಚಾರವನ್ನು ಆಳವಾಗಿ ತಿಳಿದುಕೊಳ್ಳಲೇಬೇಕು ಅಂತ ನಾನು ಒಂದಷ್ಟು ಗೈನಕಾಲಜಿಸ್ಟ್ಗಳನ್ನ, ಜೀವರಸಾಯನ ಶಾಸ್ತ್ರಜ್ಞರನ್ನ, ಈ ಆಶಾ ಕಾರ್ಯಕರ್ತರಿರ್ತಾರಲ್ಲ ಅವರನ್ನು, ಮತ್ತು ಸಾಮಾಜಿಕವಾಗಿ ಹೀಗೆ ಆರೋಗ್ಯ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅನೇಕರನ್ನ ಭೇಟಿ ಮಾಡಿ ತಿಳ್ಕೊಂಡ ವಿಷಯ ಏನು ಗೊತ್ತಾ? ವೆಲ್, ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈ ಹಾಡು ಕೇಳ್ಬಿಡಿ.

ಕ್ಲಾಸಿಕ್ ಸಾಂಗ್ಸ್ ಲಿಸ್ಟ್ಗಳಲ್ಲಿ ಬಹುಶಃ ಹತ್ತರೊಳಗಡೆ ಮಾರ್ಕಿಂಗ್ ಕೊಡಬೇಕು ಅಂದರೆ ಈ ಹಾಡಿಗೂ ಖಂಡಿತವಾಗ್ಲೂ ನಾವು ಅಂಕಗಳನ್ನು ಕೊಡ್ತೀವಿ. ಭಾರತಿ ಅಲ್ಲ, ಆರತಿ ಮತ್ತು ವಿಷ್ಣುವರ್ಧನ್ ಅವರ ಮೇಲೆ ಚಿತ್ರಿತವಾಗಿದ್ದಂತಹ ಹೊಂಬಿಸಿಲು ಚಿತ್ರದ ಗೀತೆ ಆಗಿತ್ತು ಇದು. ಇನ್ನು ನಮ್ಮ ಇವತ್ತಿನ ವಿಷಯದ ಬಗ್ಗೆ ಯೋಚನೆ ಮಾಡುವಾಗ, ಜಾಗತಿಕವಾಗಿ ನೋಡಿ ವಿಶ್ವದಾದ್ಯಂತ ಮೊದಲ ಋತುಚಕ್ರದ ಸರಾಸರಿ ವಯಸ್ಸು ಅಂತ ಸುಮಾರು ಈಗ 11-13 ವರ್ಷಗಳ ನಡುವೆ ಅಂತ ಮಾರ್ಕಿಂಗ್ ಆಗಿದೆ. ಆದರೂ ಕೆಲವು ಮಕ್ಕಳಲ್ಲಿ ದೈಹಿಕ ಬೆಳವಣಿಗೆ ವೇಗವಾಗಿ ಆಗೋದ್ರಿಂದ ಇದು ಈ ವಯಸ್ಸಿಗೂ ಮುಂಚೆನೆ ಆಗುತ್ತೆ, ಸಂಭವಿಸಬಹುದು ಅಂತ ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗಂತೂ ಈ ವಯಸ್ಸು ಇನ್ನೂ ಕೆಳಗಡೆ ಬಂದು 8-10 ವರ್ಷದೊಳಗಿನ ಹೆಣ್ಣು ಮಕ್ಕಳಲ್ಲಿ ಋತುಮತಿಯಾಗುವಿಕೆ ಅಂದರೆ ಮೆನಾರ್ಕ್ ರೀಚ್ ಆಗುವಂಥದ್ದು ಕಾಣಿಸಿಕೊಳ್ತಾ ಇದೆ ಅಂತ ವೈದ್ಯಕೀಯ ಮತ್ತು ಸಮಾಜಶಾಸ್ತ್ರದ ದೃಷ್ಟಿಯಿಂದ ಗಮನಾರ್ಹ ಬೆಳವಣಿಗೆ ಆಗಿದೆಯಂತೆ. ಹಾಗಂತ ಇದೇನು ಎಲ್ಲ ಮಕ್ಕಳಲ್ಲೂ ಹೀಗೆ ಆಗ್ತಾ ಇದೆ ಅಂತ ಅಲ್ಲ, ಬಟ್ ಇಟ್ ಈಸ್ ಹ್ಯಾಪನಿಂಗ್. ಬಿಲೋ 8 ಇಯರ್ಸ್ ಅದಂತೂ ಸಿಕ್ಕಾಪಟ್ಟೆ ರೇರ್ ಆಫ್ ದಿ ರೇರೆಸ್ಟ್ ಅಕೇಶನ್ ಅಂತಾನೆ ಹೇಳಬೇಕು. ಏನೆಲ್ಲ ವೈಜ್ಞಾನಿಕ ಕಾರಣಗಳಿದೆ ಅನ್ನೋದನ್ನ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ತಿಳ್ಕೊಳ್ಳೋಣ. ಆದರೆ ಈಗ ನನ್ನ ಹೋಲ್ ಅಂಡ್ ಸೋಲ್ ಕನ್ಸರ್ನ್ ಇರುವಂಥದ್ದು ನಮ್ಮ ಸಾಮಾಜಿಕ ಮತ್ತು ಮಾನಸಿಕ ವಾತಾವರಣ ಈ ಪ್ರಕ್ರಿಯೆಗೆ ಎಷ್ಟರ ಮಟ್ಟಿಗೆ ಪೂರಕ ಆಗಿದೆ ಅನ್ನೋದು. ಬಹುಶಃ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದರೆ ಕಡಿಮೆ ದೈಹಿಕ ಚಟುವಟಿಕೆ. ಮಕ್ಕಳಿಗೆ ಹೊರಾಂಗಣ ಆಟಗಳನ್ನು ಬದಲು ಮೊಬೈಲು, ಟಿವಿ, ವಿಡಿಯೋ ಗೇಮ್ಸು ಇವುಗಳಲ್ಲೇ ಮಕ್ಕಳು ಹೆಚ್ಚು ಸಮಯ ಕಳೆಯೋದ್ರಿಂದ ಕೂತ್ಕಡೆನೇ ಕೂತಿರ್ತಾರೆ. ತಿಂದಿದ್ದು ಜೀರ್ಣ ಆಗೋದು ಕಡಿಮೆ ಆಗೋಗಿರುತ್ತೆ, ಅದು ಎಕ್ಸ್ಪೆಂಡ್ ಆಗೋದು ಅಂದರೆ ಖರ್ಚಾಗೋದು ಕೂಡ ಆ ಶಕ್ತಿ ಕಡಿಮೆ, ಹಾಗಾಗಿ ತೂಕ ಜಾಸ್ತಿ ಆಗುತ್ತೆ. ತೂಕ ಜಾಸ್ತಿ ಆಗ್ತಾ ಆಗ್ತಾ ಪ್ರೌಢಾವಸ್ಥೆ ಬೇಗ ಬರಬಹುದು.

ಅಂತ ಒಂದು ಅನುಮಾನ. ಇನ್ನು ನಿದ್ರೆ ಮಾಡಲ್ಲ ರೀ ಈಗಿನ ಮಕ್ಕಳು. ಹಳೆ ಕಾಲದಲ್ಲಿ ಏನು ನಿದ್ದೆ ತೂಕಡಿಸಿ ತೂಕಡಿಸಿ ಕೂಚಂಬಟ್ಟ ಅಂತ ಏನೋ ಒಂದು ನಮ್ಮಲ್ಲಿ ಗಾದೆ ಇದೆಯಲ್ಲ, ಅದೆಲ್ಲ ಹಳೆ ಕಾಲಕ್ಕಾಯ್ತು. 8 ಗಂಟೆಗಳ ಕಾಲ ನಿರಂತರವಾಗಿ ಡೀಪ್ ಸ್ಲೀಪ್ ಇರಬೇಕು, ಅದರಲ್ಲೂ ಬೆಳೆಯುವಂತಹ ಮಕ್ಕಳಿಗೆ ಖಂಡಿತ ಬೇಕು. ಅನೇಕಾನೇಕ ಡಿಸ್ಟ್ರಾಕ್ಷನ್ಸ್ಗಳಿಂದ ಮಕ್ಕಳಿಗೆ ಸಾಕಷ್ಟು ನಿದ್ರೆ ಇಲ್ಲದೆ ದೇಹದ ಹಾರ್ಮೋನುಗಳ ಸಮತೋಲನದಲ್ಲಿ ಬದಲಾವಣೆ ಆಗಿ ಇಂತಹ ಒಂದು ಪ್ರಕ್ರಿಯೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಸಂಶೋಧನೆಗಳು ಮಾಡಿರುವಂಥವ್ರು. ಇನ್ನು ಸೈಕಲಾಜಿಕಲ್ ರೀಸನ್ಗಳು ಕೂಡ ಇದೆ. ಮನೋವಿಜ್ಞಾನದಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಅಂದರೆ ದೀರ್ಘಕಾಲದ ಒತ್ತಡ, ಕ್ರಾನಿಕ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಅದು ದೇಹದ ಬೆಳವಣಿಗೆಯ ಸಮಯದ ಮೇಲೆ ಕೆಲವು ಸಂದರ್ಭಗಳಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಹೇಳುತ್ತೆ ಸೈನ್ಸ್. ಇದರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಹಾಡಿನ ಬ್ರೇಕ್ನ ನಂತರ. ಅಲ್ಲಿ ತನಕ ಈ ವಿಷಯದ ಬಗ್ಗೆ ನಿಮಗೇನಾದರೂ ಹೇಳಬೇಕು ಅನ್ಸಿದ್ರೆ 9480901013 ಸಂದೇಶ ಕಳಿಸಿ.

ಬೆಳ್ಳಿ ಓಡುವೆ, ಎಲ್ಲಿ ಓಡುವೆ, ಸ್ವಲ್ಪ ನಿಂತ್ಕೋ, ಮುಂದಕ್ಕೆ ಹೋಗ್ಬೇಡ, ನೀನು ಕರಿ ಮೋಡವಾಗಿ ಸ್ವಲ್ಪ ಮಳೆಯನ್ನ ಸುರಿಸು, ಬರಗಾಲವನ್ನ ನೀಗಿಸು ಅಂತ ಕೇಳ್ಕೊಳ್ತಾ ನಾವು ಮತ್ತೆ ನಮ್ಮ ವಿಷಯದತ್ತ ಹೊರಳುವ. ಸರಿ, ಬಾಲ್ಯದಲ್ಲಿ ಒತ್ತಡ ಇರುವಂಥದ್ದು, ಉದಾಹರಣೆಗೆ ಮನೆಯಲ್ಲಿ ನಿರಂತರ ಅಪ್ಪ ಅಮ್ಮನ ಜೊತೆನೋ ಅಥವಾ ಅಪ್ಪ ಅಮ್ಮನ ಮಧ್ಯೆನೋ ಅಥವಾ ಮನೆಯಲ್ಲಿ ಇರೋರಂಥವ್ರು ಜಗಳ ಆಡ್ತಾ ಇರುವಂಥದ್ದು ಅಥವಾ ಅಪ್ಪ ಅಮ್ಮ ವಿಚ್ಛೇದನಕ್ಕೆ ಒಳಗಾಗಿರುವಂಥವ್ರು, ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ಲ, ಅವರ ಮಕ್ಕಳಿಗೆ ಹೀಗೆ ಆಗುವ ಸಾಧ್ಯತೆಗಳು ಜಾಸ್ತಿ, ಅಂದರೆ ಸ್ಟ್ರೆಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ದೈಹಿಕ ಅಥವಾ ಭಾವನಾತ್ಮಕ ಹಿಂಸೆ ಕೂಡ ಒನ್ ಆಫ್ ದಿ ರೀಸನ್ಸ್. ಇಂತಹ ಅನುಭವಗಳನ್ನು ಕೆಲವು ಮಕ್ಕಳಲ್ಲಿ ಪ್ರೌಢಾವಸ್ಥೆ ಬೇಗ ಆರಂಭ ಆಗುವ ಅಪಾಯದೊಂದಿಗೆ ಸಂಬಂಧ ಹೊಂದಿರಬಹುದು ಅಂತ ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ಆದರೆ ಇದು ಈವರೆಗೂ ಒಂದು ಸಂಭಾವನಾತ್ಮಕ ಆಲೋಚನೆ ಅಷ್ಟೇ, ಇದು ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ ಅಂತ ಅಲ್ಲ. ಡೋಂಟ್ ಯು ಗೆಟ್ ವರೀಡ್ ಅಟ್

0: ಆಲ್. ಸದ್ಯಕ್ಕೆ ಮತ್ತೊಂದು ಹಾಡನ್ನ ಕೇಳಿಸ್ತೀನಿ, ಆದರೆ ಒಂದು ಬ್ರೇಕ್ನ ನಂತರ.
1: ಆಕಾಶವಾಣಿ
2: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
3: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. 12:35:27 ಈ ಹೊತ್ತಿನಲ್ಲಿ ನೀವು ಕೇಳ್ತಾ ಇರೋದು ನವಿಲುಗರಿ ಕಾರ್ಯಕ್ರಮ. ನಿಮ್ಮ ಜೊತೆ ಇರೋದು ನಾನು, ನಿಮ್ಮ ಟ್ಯೂಸ್ಡೇ ಟ್ಯೂನರ್. ನಾವಿವತ್ತು ಮಾತಾಡ್ತಾ ಇರುವಂತ ವಿಷಯ ಒಂದು ತುಂಬಾ ಸೂಕ್ಷ್ಮವಾದದ್ದು, ನಾಜೂಕಾದಂಥದ್ದು. 6 ವಯಸ್ಸಿನ ಒಳಗಿನ ಮಕ್ಕಳು, 8 ವಯಸ್ಸಿನ ಒಳಗಿನ ಮಕ್ಕಳು ಮುಟ್ಟಾಗೋದಿಕ್ಕೆ ಶುರು ಆಗ್ತಾರೆ ಅಂದ್ರೆ ಇಟ್ಸ್ ಲೈಕ್ ಏನೋ ನಮ್ಮ ಬಾಲ್ಯವನ್ನ ಎಲ್ಲೋ ಕಳ್ಕೊಂಡ್ಬಿಟ್ವಿ, ನಾವು ಮಕ್ಕಳಾಗಿ ಇಲ್ಲ ಅನ್ನೋ ಪರಿಸ್ಥಿತಿ ಆ ಮಕ್ಕಳ ಮನಸ್ಸಿಗೆ ಬರುತ್ತೆ. ಮಾನಸಿಕವಾಗಿ ಏನೆಲ್ಲ ಗೊಂದಲಗಳಾಗಬಹುದು ಯೋಚನೆ ಮಾಡಿ. ಆದ್ರೆ ಈಗ ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶೈಲಾ ಭಟ್ಟಾಚಾರ್ಯ ಅವರು. ಇವರು ಮಕ್ಕಳ ಅಂತಃಸ್ರಾವ ತಜ್ಞರು, ಅಂದ್ರೆ ಪೀಡಿಯಾಟ್ರಿಕ್ ಅಂಡ್ ಅಡೋಲೆಸೆಂಟ್ ಅಲ್ಲಿಯ ಅಂತಹ ವಯಸ್ಸಿನ ಮಕ್ಕಳಿಗೆ ಅಂತಃಸ್ರಾವ ಅಂದ್ರೆ ಹಾರ್ಮೋನಲ್ ಎಂಡೋಕ್ರೈನಾಲಜಿಸ್ಟ್ ಅಂತ ಹೇಳಬಹುದು. ಇವರು ಶಿವಜ್ಯೋತಿ ಕ್ಲಿನಿಕ್ ಹಾಗೆಯೇ ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಮೇಡಮ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ದ ಶೋ.
1: ನಮಸ್ಕಾರ.
0: ನಮಸ್ಕಾರ, ಹೇಗಿದ್ದೀರಾ ಮೇಡಮ್?
1: ಚೆನ್ನಾಗಿದ್ದೀನಿ.
0: ನಿಮ್ಮಲ್ಲಿ ಬರುವಂತಹ ಮಕ್ಕಳು ಹೇಗಿದ್ದಾರೆ?
1: ನಮ್ಮಲ್ಲಿ ಬರುವ ಮಕ್ಕಳು ಚೆನ್ನಾಗಿ ಮಾಡಿ ಕಳಿಸ್ತೀವಿ ಅವ್ರನ್ನ
0: ಅಲ್ವಾ? ಸರಿ ಸರಿ ಮೇಡಮ್, ಇವತ್ತು ನಾವೊಂದು ಅತ್ಯಂತ ಸೂಕ್ಷ್ಮವಾದ ನಾಜೂಕಾದಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. 6 ವರ್ಷದ ಒಂದು ಮಗು ಋತುಮತಿ ಆಗತ್ತೆ ಅಂದ್ರೆ ಅದು ನಿಜವಾಗ್ಲೂ ಋತುಮತಿ ಆಗಿರೋದ ಅಂತ. ದಿಸ್ ಇಸ್ ಕಾಲ್ಡ್ ಲೈಕ್ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಏನ್ ಹೇಳ್ತೀವಿ. ಸಿಕ್ಕಾಬಿಟ್ಟೆ ಮುಂಚೆ ಇದು, ವಾಟ್ ಇಸ್ ಹ್ಯಾಪನಿಂಗ್ ಮೇಡಮ್?
1: ಹೌದು, ತುಂಬಾ ನೋಡ್ತಾ ಇದೀವಿ. ಎಸ್ಪೆಷಲಿ ಇದು ಕೋವಿಡ್ ಆದ್ಮೇಲಿಂದ ಇದು ತುಂಬಾ ಜಾಸ್ತಿ ಆಗಿದೆ. ಒಂದು ವೆದರ್ ಇಟ್ ಈಸ್ ಬಿಕಾಸ್ ಆಫ್ ಅವೇರ್ನೆಸ್ ಅಥವಾ ತಿಳುವಳಿಕೆಯಿಂದನೋ ಅಥವಾ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆಯೋ ನಮಗೂ ಅಷ್ಟು ಗೊತ್ತಾಗಲ್ಲ. ಬಟ್ ಡೆಫಿನೆಟ್ಲಿ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ಅಂದ್ರೆ ತುಂಬಾ ಮಕ್ಕಳನ್ನ ಹೆಣ್ಮಕ್ಳಲ್ಲೂ ನೋಡ್ತೀವಿ, ಗಂಡ್ ಮಕ್ಳನ್ನು ಬೇಗ ದೊಡ್ಡವರಾಗೋದು, ಮೆಚುರಿಟಿ ಬೇಗ ಬರೋದು, ಅದನ್ನು ನಾವು ಬೇಗ ನೋಡ್ತಾ ಇದೀವಿ, ತುಂಬಾನೇ ನೋಡ್ತಾ ಇದೀವಿ ಈಗ.
0: ಇದಕ್ಕೆ ನೀವು ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರತ್ತಲ್ಲ, ಯಾವ ಕಾರಣಕ್ಕೆ ಹೀಗ ಆಗ್ತಿರಬಹುದು?
1: ಇದು ಏನು ಅಂದ್ರೆ, ನಾರ್ಮಲಿ ಈಗ ಮೆಚುರಿಟಿ ಎಲ್ಲ ಹೆಣ್ಮಕ್ಳಲ್ಲಿ 11-13 ವರ್ಷಕ್ಕೆ ಬರಬೇಕು, ಗಂಡ್ ಮಕ್ಳಿಗೆ 12-14 ವರ್ಷಕ್ಕೆ ಬರಬೇಕು. ಬೈ ಚಾನ್ಸ್ ಈ ಹೆಣ್ಮಕ್ಳಲ್ಲಿ 8 ವರ್ಷದಕ್ಕಿಂತ ಮುಂಚೆ, ಗಂಡ್ ಮಕ್ಳಲ್ಲಿ 9 ವರ್ಷದಕ್ಕಿಂತ ಮುಂಚೆ, ಈವನ್ ಈ ಋತುಮತಿ ಅಥವಾ ಪೀರಿಯಡ್ಸ್ ಸ್ಪಾಟಿಂಗ್ 9 ವರ್ಷದ ಒಳಗಡೆಗೆ ಆಯ್ತು ಅಂದ್ರೆ ದಿಸ್ ವಿ ಕಾಲ್ ಆಸ್ ಪ್ರಿಕಾಷನ್ಸ್ ಪ್ಯೂಬರ್ಟಿ.
0: ಓಕೆ ಓಕೆ.
1: ಇದನ್ ಯಾಕೆ ನಾವು ಜಾಸ್ತಿ ನೋಡ್ತಾ ಇದೀವಿ ಅಂದ್ರೆ ಮೆನಿ ಟೈಮ್ಸ್ ನಮ್ಗೆ ರೀಸನ್ ಗೊತ್ತಾಗಲ್ಲ, ಬಟ್ ದೇರ್ ಆರ್ ಮೆನಿ ರೀಸನ್ಸ್. ಗೊತ್ತಾಗಲ್ಲ ಅನ್ನೋದಕ್ಕಿಂತ ಮುಂಚೆನೆ ನಾವು ಅದನ್ನ ರೂಲ್ ಔಟ್ ಮಾಡ್ಬೇಕಾಗತ್ತೆ.
0: ಓಕೆ.
1: ಸೊ ಇದು ಫಸ್ಟ್ ಆಫ್ ಆಲ್ ಈ ತರ ಆಗೋದು ಬ್ರೈನ್ ಪ್ರಿಮೆಚೂರ್ ಆಕ್ಟಿವೇಶನ್ ಆಗೋದ್ರಿಂದ. ಅಂದ್ರೆ ನಾರ್ಮಲಿ ಬ್ರೈನ್ ಅಲ್ಲಿರೋ ಹಾರ್ಮೋನ್ಸ್ ಎಲ್ಲಾನು 11-12 ವರ್ಷಕ್ಕೆ ಆಕ್ಟಿವೇಶನ್ ಆಗ್ಬೇಕು. ಬೈ ಚಾನ್ಸ್ ಈ ಬ್ರೈನ್ ಸೆಂಡಿಂಗ್ ಮೆಸೇಜಸ್ ಇಫ್ ದೇ ಆರ್ ಅರ್ಲಿಯರ್ ದೆನ್ ಇಟ್ ಶುಡ್ ಬಿ, ದೆನ್ ದಿಸ್ ಆಕ್ಟಿವೇಶನ್ ವಿಲ್ ಹ್ಯಾಪನ್ ಅಂಡ್ 12 ವರ್ಷಕ್ಕೆ ಬರೋ ಪ್ಯೂಬರ್ಟಿ 8 ವರ್ಷದಕ್ಕಿಂತ ಮುಂಚೆ ಬರುತ್ತೆ.
0: ಬಟ್ ವೈ ಡಸ್ ದಿ ಬ್ರೈನ್ ಗೆಟ್ ಆಕ್ಟಿವೇಟೆಡ್ ಸೋ ಅರ್ಲಿ?
1: ಸೊ ಮೆನಿ ಮೆನಿ ಟೈಮ್ಸ್ ದಿಸ್ ಈಸ್ ಇನ್ ಗರ್ಲ್ಸ್, ವಿ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್.
0: ಓಕೆ.
1: ಕೆಲವು ರೀಸನ್ ಏನಂದ್ರೆ, ನನಗೆ ಪೋಸ್ಟ್ ಕೋವಿಡ್ ಅಂತ ಹೇಳಿದ್ನಲ್ಲ, ಈ ಒಬೆಸಿಟಿ ಎಲ್ಲಾ ಮಕ್ಕಳಲ್ಲೂ ಜಾಸ್ತಿ ಆಗಿರೋದು ನಿಮ್ಗೆ ಎಲ್ಲರಿಗೂ ಗೊತ್ತು, ಎಲ್ಲಾ ನೋಡ್ತೀರಾ, ಎಲ್ಲದೂ ಗೊತ್ತು. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಒಬೆಸಿಟಿ ಇಂದ ಬ್ರೈನ್ ಗೆ ಸಿಗ್ನಲ್ಸ್, ಹಾರ್ಮೋನ್ಗೆ ಸಿಗ್ನಲ್ಸ್ ಬೇಗ ಹೋಗ್ಬಿಟ್ಟು ಅದರಿಂದನು ಅವರು ಬೇಗ ಮೆಚುರಿಟಿ ಆಗ್ತಾರೆ.
0: ಅಂದ್ರೆ ಬಹುಶಃ ನನ್ನ ಬಾಡಿ ಬೆಳೆದಿದೆ, ನಾನು ದೊಡ್ಡವಳ

0: ಒಂಥರ ಹೆದರಿಸ್ತಾ ಇದ್ದೀರಾ ನಮ್ಮ ಮನೇಲಿರೋ ಹೆಣ್ಮಕ್ಕಳನ್ನೆಲ್ಲ, ಅಯ್ಯೋ ಮಗುವಾಗಿರಮ್ಮ ಇನ್ನೊಂದೆರಡು ವರ್ಷ ಅಂತ ಹೇಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ಯಾ ಅಂತ.
1: ಅದನ್ನೇ ನಾವ್ ಈಗ ಚೇಂಜ್ ಮಾಡ್ಬೇಕಾಗಿರೋದು. ಇಡಿಸಿ ಅಂದ್ರೆ ದೀಸ್ ಆರ್ ಕೆಮಿಕಲ್ಸ್.
0: ಓಕೆ,
1: ದೀಸ್ ಆರ್ ಕೆಮಿಕಲ್ಸ್, ನಮ್ಮ ಮನೆಯಲ್ಲಿ ದಿನ ಪ್ರತಿದಿನ ಯೂಸ್ ಮಾಡೋ ಕೆಮಿಕಲ್ಸ್ ಇದು. ಹಾಗ್ದಲ್ಲೇನೆ ಯೂಸ್ ಮಾಡೋ ಕೆಮಿಕಲ್ಸ್,
0: ಪ್ಲಾಸ್ಟಿಕ್ ಬಾಟಲ್,
1: ಮೈಕ್ರೋವೇವ್ ಅಲ್ಲಿ ಯೂಸ್ ಮಾಡೋದು,
0: ಕರೆಕ್ಟ್.
1: ಓಕೆ, ಈ ತರಕಾರಿಗಳಲ್ಲಿ, ಹಾಲಲ್ಲಿ ಈಸ್ಟ್ ಜಾಸ್ತಿ ಬರಲಿ ಅಂದ್ಬಿಟ್ಟು ಹಾರ್ಮೋನ್ಸ್ ಇಂಜೆಕ್ಷನ್ ನೀವು ಕೇಳ್ತೀರಿ ಓದ್ತೀರಿ,
0: ಕರೆಕ್ಟ್ ಕರೆಕ್ಟ್,
1: ಇಲ್ಲ ಆಗುತ್ತೆ.
0: ಸೊ
1: ಬೈ ಚಾನ್ಸ್ ಈ ಫಾರ್ಮಿಂಗ್ ಮಾಡಕ್ಕೆ ಬೆಳೆಗಳು ಚೆನ್ನಾಗಿ ಬರಕ್ಕೆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಎಲ್ಲರೂ ಈಗ ಕಾಸ್ಮೆಟಿಕ್ಸ್.
0: ಆಹಾ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ ಮೇಡಮ್. ಇದು ಏನ್ ಗೊತ್ತಾ, ಈ ರೀಲ್ಸ್ ನೋಡೋ ಹುಚ್ಚಲ್ಲಿ ಮಕ್ಕಳಿಗೆ ಕೂರಿಸ್ಕೊಂಡು ಮೇಕಪ್ ಮಾಡೋದು, ಅವ್ರಿಗೆಲ್ಲ ಹಾವಭಾವಗಳೆಲ್ಲ ದೊಡ್ಡ ಹೆಂಗಸಿನ ತರದ್ದು ಹಾಕ್ಸಿ ಮಾಡಿಸಿ ಸ್ಟೆಪ್ಸ್ ಹಾಕಿ ಯಾವ್ಯಾವ್ದೋ ಹಾಡಿಗೆ ಕುಣಿಸೋದು, ಆ ಮಕ್ಕಳು ದೇ ವಿಲ್ ಜಸ್ಟ್ ತಮ್ಮ ಮೇಲೆ ತಾವೇ ದೊಡ್ಡವರು ಅನ್ನೋ ಆರೋಪ ಮಾಡ್ಕೊಳತ್ತೆ ಅಲ್ವಾ? ಹಾಗೆಲ್ಲ ನಾವೇ ಮಾಡೋದು ತಪ್ಪಲ್ವಾ?
1: ಈ ಕೆಮಿಕಲ್ಸ್ ಅಲ್ಲೆಲ್ಲ ಪ್ಯಾರಾಬೆನ್ಸ್ ಅಥವಾ ಈಸ್ಟ್ರೋಜನ್ಸ್ ಇರುತ್ತೆ, ಇದನ್ನೆಲ್ಲ ತಕ್ಕ ವಯಸ್ಸಿಗೆ ಯೂಸ್ ಮಾಡಿದ್ರೆ ಕರೆಕ್ಟ್. ಈಗ ಬರೋ 3 ವರ್ಷ 4 ವರ್ಷ 5 ವರ್ಷದ ಹೆಣ್ಮಕ್ಳು ಲಿಪ್ಸ್ಟಿಕ್ ಹಾಕೊಂಡ್ ಬರ್ತಾರೆ
0: ಅಲ್ವಾ? ಸೀರಿಯಸ್,
1: ಮಗು, ನಾವ್ ಮಕ್ಕಳಲ್ಲ,
0: ಮಗು.
1: ಈ ಈಸ್ಟ್ರೋಜನ್ ಬಾಡಿನಲ್ಲಿ ಹೋಯ್ತು ಅಂದ್ರೆ ಇದೆಲ್ಲ ಪ್ರಿಮೆಚೂರ್ ಆಕ್ಟಿವೇಶನ್ ಆಗ್ಬಿಟ್ಟು ಯು ಗೆಟ್ ಪ್ರಿಮೆಚೂರ್ ಪ್ಯೂಬರ್ಟಿ ಆರ್ ಪ್ರಿಕಾಷಿಯಸ್ ಪ್ಯೂಬರ್ಟಿ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಆಲ್ ಪ್ರಿವೆಂಟಬಲ್.
0: ಕರೆಕ್ಟ್, ನೀವು ಹೇಳಿದಂತಹ ಎಲ್ಲ ಫ್ಯಾಕ್ಟರ್ಸ್ ನ ನಾವೇ ನಿಲ್ಲಿಸ್ತಾ ಬಂದ್ರೆ ಆದಷ್ಟು ನಾವು ಮಕ್ಕಳಿಗೆ ಮಕ್ಕಳಾಗೆ ಇರೋದಕ್ಕೆ ಬಿಟ್ಬಿಡೋಣ ಅಲ್ವಾ?
1: ಕರೆಕ್ಟ್,
0: ಸೀರಿಯಸ್
1: ಎಲ್ಲ ಆಗೋದು ತಡೆಗಟ್ಟಬಹುದು. ಬಟ್ ಕೆಲವು ನಮ್ಗೆ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಇರುತ್ತೆ, ಹಾರ್ಮೋನ್ ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ಮಗುಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ, ಹೈಪೋಥೈರಾಯ್ಡಿಸಮ್ ಅಂತೀವಿ, ಅಂದ್ರೆ ಮಗು ಥೈರಾಯ್ಡ್ ಕಡಿಮೆ ಕೆಲಸ ಮಾಡ್ತಾ ಇದ್ರೆ, ಅಥವಾ ಇನ್ನ ಒಂದು ಹಾರ್ಮೋನ್ ಪ್ರಾಬ್ಲಮ್ ಇದೆ, ಕಂಜನೈಟಲ್ ಅಡ್ರಿನಲ್ ಹೈಪರ್ಪ್ಲೇಸಿಯಾ, ಅಥವಾ ರೇರ್ ಕಾಸಸ್ ಲೈಕ್ ನೆಕ್ಯೂನ್ ಆಲ್ಬ್ರೈಟ್, ದೀಸ್ ಆರ್ ಆಲ್ ಹಾರ್ಮೋನ್ ಪ್ರಾಬ್ಲಮ್ಸ್. ಸೊ ಇವನ್ನೆಲ್ಲವನ್ನೂ ನಾವು ರೂಲ್ ಔಟ್ ಮಾಡ್ತೀವಿ. ರೂಲ್ ಔಟ್ ಮಾಡಿದ್ಮೇಲೆ ವಿ ಆಲ್ಸೋ ರೂಲ್ ಔಟ್ ಇಫ್ ದೇ ಆರ್ ಯೂಸಿಂಗ್ ಆಲ್ ದೀಸ್ ಕೆಮಿಕಲ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಮಟೈಮ್ಸ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇವ್ರ ತಂದೆ ತಾಯಿಗಳಿಗೆ ನೀವು ಹಚ್ಚೋ ಕ್ರೀಮ್ಗಳು ತಗೊಂಡ್ ಬನ್ನಿ, ಪೌಡರ್ ತಗೊಂಡ್ ಬನ್ನಿ, ಕಾಸ್ಮೆಟಿಕ್ಸ್ ತಗೊಂಡ್ ಬನ್ರಿ ಅಂತ ನೋಡ್ಬಿಟ್ಟು
0: ಕಾಂಟೆಂಟ್ ಏನಿರುತ್ತೆ ಅಂತ
1: ಹೋಗ್ತೀವಿ ನಾವು.
0: ಕರೆಕ್ಟ್ ಕರೆಕ್ಟ್.
1: ಪ್ರತಿ ದಿಸ್ ಪೇರೆಂಟ್ಸ್ ಕ್ಯಾನ್ ಡೂ ದೆಮ್ಸೆಲ್ಸ್. ವೆನೆವರ್ ದೇ ಆರ್ ಬೈಯಿಂಗ್ ಎನಿ ನ್ಯೂ ಪ್ರಾಡಕ್ಟ್, ದೇ ಕ್ಯಾನ್ ಆಲ್ವೇಸ್ ರೀಡ್ ದೋಸ್ ಲೇಬಲ್ಸ್ ಅಂಡ್ ಸಿ ವೆದರ್ ದೀಸ್ ಇಡಿಸಿಸ್ ಆರ್ ದೇರ್. ಇಟ್ ಈಸ್ ಆಲ್ವೇಸ್ ಮೆನ್ಷನ್ಡ್.
0: Okay.
1: For approval of all these things, these they have to mention the content. So the simple thing what these parents can do is read the label and see if these are there and avoid those things for these young kids.
0: ಕರೆಕ್ಟ್ ಮೇಡಮ್.
1: ರೈಟ್
0: ರೈಟ್, ಖಂಡಿತ ಮೇಡಮ್. ನೀವು ಹೇಳಿದಂತಹ ಮುಖ್ಯವಾದ ವಿಷಯಗಳನ್ನ ಕಾರ್ಯಕ್ರಮ ಕೇಳಿಸ್ಕೊಳ್ತಿರೋ ಎಲ್ಲ ಅಪ್ಪ ಅಮ್ಮಂದ್ರು, ಸ್ಪೆಷಲಿ 8 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿರುವಂತಹ, ಜೊತೆಗೆ ಗಂಡು ಮಕ್ಕಳಾದ್ರೂ ಆಯ್ತು, ಮಕ್ಕಳಿರುವಂತಹ ವಯಸ್ಸಿನ ಅಪ್ಪ ಅಮ್ಮಂದ್ರು ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ತಾರೆ, ಆಚರಣೆಗೆ ತರ್ತಾರೆ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಕ್ರೂಷಿಯಲ್, ತುಂಬಾ ಮುಖ್ಯವಾದ ವಿಷಯದತ್ತ ನೀವು ಬೆಳಕು ಚೆಲ್ಲದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು ವೆರಿ ಮಚ್.
0: ಥ್ಯಾಂಕ್ ಯು. ಸೊ ಕೇಳಿಸ್ಕೊಂಡ್ರಲ್ಲ, ಇದೆಲ್ಲ ತಡೆಗಟ್ಟಬೇಕು ಅಂದ್ರೆ ಡಾಕ್ಟರ್ ನಮ್ಮ ಶೈಲಾ ಭಟ್ಟಾಚಾರ್ಯ ಅವರು ಹೇಳಿರೋ ಹಾಗೆ ಒಂದು 2 ಪಾಯಿಂಟ್ಸ್ನ ನಾವು ಅನುಭವಿಸ್ಬಿಡೋಣ, ಆಚರಣೆಗೆ ತಂದು ಬಿಡೋಣ, ನಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋಣ. ಏನಂತೀರಾ?

ಹೌದಲ್ಲ ಅಮ್ಮ ಅನ್ನೋಳು ನಮ್ಮ ಪಾಲಿಗೆ ಯಾವತ್ತಿಗೂ ದೈವವಾಗೇ ಇರ್ತಾಳೆ. ಆ ದೈವ ನಮ್ಮನ್ನ 8 ವರ್ಷದ ಒಳಗಡೆ ಈಗಷ್ಟೇ ಡಾಕ್ಟರ್ ಶೈಲಾ ಅವರು ಹೇಳಿದ ಹಾಗೆ ನಮ್ಮನ್ನ ಕಾಪಾಡ್ಬಿಟ್ರೆ ಆಹಾ, ಸ್ವರ್ಗಕ್ಕೆ 3 ಗೇಣಲ್ಲ, ವಿ ವಿಲ್ ಬಿ ಆಲ್ವೇಸ್ ಇನ್ಸೈಡ್ ದ ಸ್ವರ್ಗ. ಏನ್ ಹೇಳ್ತೀರಾ? 12:47:47 ಇಹೊತ್ತಿನಲ್ಲಿ ನಿಮ್ಮ ಮೆಸೇಜ್ಗಳ ಕಡೆ ಕಣ್ಣು ಹಾಯಿಸೋದೆ ಆದ್ರೆ, ಶ್ರೀಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಂದ ಹೇಳ್ತಾ ಇದ್ದಾರೆ, ಅಯ್ಯೋ ಪಾಪ ಈ ಕಥೆ ಕೇಳಿ ತುಂಬಾ ಶಾಕ್ ಆಗ್ತಾ ಇದೆ ಅಂತ. ಹೌದ್ರಿ, ಇಂತಹ ಸಣ್ಣ ಮಕ್ಕಳು ವೆಲ್ ನಿಜವಾಗ್ಲೂ ಶಾಕಿಂಗ್. ಇದು ಜಂಕ್ ಫುಡ್ ಅನ್ನೋದು ಈಗಿನ ಮಕ್ಕಳಲ್ಲಿರೋ ಕೆಟ್ಟ ಅಭ್ಯಾಸ, ಅಪ್ಪ ಅಮ್ಮ ಕೂಡ ಇದೇ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರೋರು. ನಂಬರ್ ಎಂಡಿಂಗ್ ಫ್ರಮ್ 3:66:40 ಇದಾದ ನಂತರ ಹೇಳ್ತಾ ಇದಾರೆ, ನವ ಡೇಸ್ ಚಿಲ್ಡ್ರನ್ ಏನಿದು ಬೇಬಿ ಫಾರ್ ದ ಮ್ಯಾಚಿಂಗ್ ಬಲಬಲಬಲ, ನಂಗೆ ಅರ್ಥನೇ ಆಗ್ತಿಲ್ಲ ನಿಮ್ಮ ಮೆಸೇಜು, ಐ ಆಮ್ ಸೋ ಸಾರಿ. ಅಂಜನಾ ಅವರು ಕುಷ್ಠತವಿ ಗೊತ್ತಾಗ್ತಾ ಇಲ್ಲ, ಐ ಆಮ್ ರಿಯಲಿ ಸಾರಿ ಅಂಜನಾ ಅವರೇ, ನೆಕ್ಸ್ಟ್ ಟೈಮ್ ಮೆಸೇಜ್ ಮಾಡ್ಬೇಕಾದ್ರೆ ಸ್ಪಷ್ಟವಾಗಿ ಮೆಸೇಜ್ ಮಾಡಿಬಿಡಿ, ಓಕೆನಾ? ನೆಕ್ಸ್ಟ್ ಇವರು ಹೇಳ್ತಿದ್ದಾರೆ, ಸುಂದರ ಹಾಡುಗಳು ನಮಗೆ ಸಂತೋಷ ನೀಡ್ತಾ ಇದ್ರೆ ನಿಮಗೆ ಮತ್ತು ಆಕಾಶವಾಣಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀನಾಥ್ ಅವರು, ಕೆ ಜಿ ಅಗ್ರಹಾರದಿಂದ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮೇಡಮ್, ನೀವು ಹೇಳಿದ ಯಾವುದೇ ಕಾರಣ ಇಲ್ಲದೆ ಇದ್ರೂ ತುಂಬಾ ಪ್ರೀತಿಯಿಂದ ಇರೋ ಕುಟುಂಬದ ಮಕ್ಕಳಲ್ಲೂ ಸಹ ಇದು ಆಗಿದೆ, ಇದಕ್ಕೆ ಯಾವ ರೀಸನ್ ಇರಬಹುದು? ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಕೇಳ್ತಿದ್ದೀರಾ. ಬಹುಶಃ ನೀವು ಈಗ ಕೇಳಿಸ್ಕೊಂಡು ಸಮಾಧಾನ ಆಗಿದೆ ಅನ್ಸುತ್ತೆ, ಅಂದ್ರೆ ಕಾರಣಗಳನ್ನ ಕೇಳಿಕೊಂಡು ಅದ್ರ ಬಗ್ಗೆ ಕೊಂಚ ದೃಷ್ಟಿ ಹರಿಸಿ ನಾವು ಮಕ್ಕಳನ್ನ ಕಾಪಾಡ್ಕೊಳ್ಳೋಣ, ಮಕ್ಕಳಾಗೆ ಇರೋದಕ್ಕೆ ಬಿಡೋಣ ಅಲ್ವಾ? ಆಮೇಲೆ ಕವಿತಾ ಮುಚಂಡಿ ಅವರು ಹೇಳ್ತಾ ಇದ್ದಾರೆ, ಪ್ಲೀಸ್ ಮೆನ್ಷನ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್. ಆಹಾ, ನೋಡಿ ಎಷ್ಟೊಂದು ತುಂಬಾ ಮುಖ್ಯವಾದಂತಹ ವಿಷಯವನ್ನ ಎತ್ತಿದ್ದೀರಾ. ನಿಜವಾಗ್ಲೂ ಹೌದು, ಈಗ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅನ್ನೋದು ತುಂಬಾ ಚಾಲ್ತಿಯಲ್ಲಿದೆ. ನಿಮ್ಮ ಹೆಣ್ಮಕ್ಳು ಅಂದ್ರೆ ಋತುಸ್ರಾವ ಆಗ್ತಿರುವಂತಹ ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿದ್ರೆ ಒಬ್ರು ಗೈನಕಾಲಜಿಸ್ಟ್ ನ ಸಂಪರ್ಕ ಮಾಡಿ ಯಾವ ರೀತಿಯ ವ್ಯಾಕ್ಸಿನ್ ಯಾವಾಗ ಕೊಡಿಸ್ಬೇಕು, ಅದು ಬೂಸ್ಟರ್ ಡೋಸ್ ಏನಾದ್ರೂ ಇದೆಯಾ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಂಡು ನೀವು ನಿಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡಿಕೊಳ್ಳಬಹುದು. ಅದಾದ ನಂತರ ನಮಗೆ ಹೇಳ್ತಾ ಇದ್ರೆ, ಹುಬ್ಬಳ್ಳಿ ಲೋಹಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ವೈದ್ಯರು ಕೊಟ್ಟಂತಹ ಪ್ರಿಮೆಚ್ಯೂರ್ ಟಿಪ್ಸ್ ಬಗ್ಗೆ ಮತ್ತೆ ಅದರ ಮಾಹಿತಿ ಬಗ್ಗೆ ನಿಮ್ಮ ಆಯ್ಕೆ ಸೊಗಸಾದ ಹಾಡುಗಳು ಇಷ್ಟವಾದವು, ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು ಹೇಳ್ತಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ. ನಾಗೇಂದ್ರ, ತಾವರೆಕೆರೆ ಕುಣಿಗಲ್ ತಾಲೂಕು ಮಕ್ಕಳ ಬಗ್ಗೆ ಇಂದಿನ ನವಿಲುಗರಿ ಮಾಹಿತಿ ಸೂಪರ್ ಆಗಿತ್ತು ಅಂತ, ವೆರಿ ಇನ್ಫಾರ್ಮೇಟಿವ್ ನವಿಲುಗರಿ ಅಂತ ಹೇಳಿ ವೆಂಕಟೇಶ್ ಕಬಾಡಿ ಹಾಗೆ ಇಂದಿರಾ ಕಬಾಡಿ ಅವರು ಬಿನ್ನಿಪೇಟೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಪಾಪ ಚಿಕ್ಕ ಮಕ್ಕಳನ್ನ ಆದಷ್ಟು ತುಟಿ ಬಣ್ಣದಿಂದ ದೂರ ಇಡಿ ಅಂತ ಹೇಳ್ತಾ ಇರೋದು. ಹರೀಶ್ ಅವರು ಮಲ್ಲೇಶ್ವರದಿಂದ, ಪಾಪ ರೀ ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ನಾವೇ ತುಟಿಗೆ ಬಣ್ಣ ಯಾಕೆ ಹಾಕೋಬೇಕು, ಹೆಂಗಸರು ಅಂತ ಸೋ ಕಾಲ್ಡ್ ವಯಸ್ಕರು ಯಾಕೆ ಹಾಕೋಬೇಕು, ನಮ್ಗೆ ಇರೋದು ನ್ಯಾಚುರಲ್. ತುಟಿ ಒಡಿಯತ್ತೆ ಗಿಡಿಯತ್ತೆ ಅಂದ್ರೆ ಸ್ವಲ್ಪ ಏನೋ ಕೊಬ್ಬರಿ ಎಣ್ಣೆನೋ ವ್ಯಾಸ್ಲಿನ್ ಏನಾರು ಹಚ್ಕೊಂಡು ಕಾಪಾಡ್ಕೊಳ್ಳೋದು ಬಿಟ್ಟು ಅಂದ ಚಂದ ನೋಡ್ತೀವಲ್ಲ, ನಮ್ಗೆ ಯಾವ್ದ್ರಲ್ಲಾರು ಹೊಡ್ಕೋಬೇಕು, ಹಂಗಿದ್ದಾಗ ಮಕ್ಕಳಿಗೂ ಅದನ್ನೇ ಟ್ರಾನ್ಸ್ಫರ್ ಮಾಡ್ತೀವಲ್ವಾ. ಎನಿವೇ, ಮಾನಸಿಕವಾಗಿ ಮಕ್ಕಳು ನೋಡಿ ಎಷ್ಟು ಜರ್ಜರಿತರಾಗೋಗ್ತಾರೆ ಅಂದ್ರೆ, ಒಂದು 6 ವರ್ಷದ್ದು ಅಥವಾ 7 ವರ್ಷದ ಮಗು 1ನೇ ಕ್ಲಾಸ್ ಅಂತಾನೆ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅದು ವಯಸ್ಸಿಗೆ ಮೀರಿದ ಬೆಳವಣಿಗೆ ಬಂದ್ರೆ ಬಾಡಿ ಬೆಳೆದ್ಬಿಟ್ಟಿರುತ್ತೆ, ಆದ್ರೆ ಮೈಂಡ್ ಇನ್ನೂ ಮಗು ಆಗಿರುತ್ತೆ. ಅದು ಎಷ್ಟು ಅಸಹಜ ಸ್ಥಿತಿಯಲ್ಲಿ ನರಳಾಡುತ್ತೆ ಅಂದ್ರೆ, ಯಾವುದೋ ಒಂದು ಫಂಕ್ಷನ್ ಕರ್ಕೊಂಡು ಹೋಗ್ತೀರಾ, ಮದುವೆಗೆ ಕರ್ಕೊಂಡು ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರು ಹಳೀ ಕಾಲದ ಆಂಟಿ ಬಂದು ಏನಮ್ಮ ಯಾವ ಕ್ಲಾಸ್ ನೀನು ಅಂತಾರೆ, 3rd standard ಆಂಟಿ ಅಂತ ಇದು ಹೇಳಿದಾಗ, ಅಯ್ಯೋ ಹೌದಾ, ನಾನೆಲ್ಲೋ ನೀನು 8th or 9th ಇದೆಯಾ ಅನ್ಕೊಂಡ್ಬಿಟ್ಟೆ ಅಂದಾಗ, ಛೇ ಆ ಮಗುಗೆ ಎಂತಹ ಆಘಾತ ಆಗಿರಬೇಕು. ಲೆಕ್ಕ ಹಾಕಿ, ಸದ್ಯಕ್ಕೆ ಹಾಡು ಕೇಳಿ ವಾಪಸ್ ಬನ್ನಿ.

ಆಲ್ ರೈಟ್, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಇವತ್ತಿನ ನವಿಲುಗರಿ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಆದರೆ ಎಂಡಿಂಗ್ ನೋಟ್ ಅಂತ ಒಂದು ಇರಬೇಕಲ್ವಾ? ಮಾನಸಿಕವಾಗಿ ಈ ರೀತಿ ಆಗಿಬಿಟ್ರೆ ಮಕ್ಕಳಿಗೆ ಎಷ್ಟೊಂದು ಆಘಾತ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನ ತಡೆಗಟ್ಟೋದಕ್ಕೆ ಪೋಷಕರಾದ ನಾವು ಏನ್ ಮಾಡಬಹುದು? ಮಗುವಿಗೆ ಋತುಚಕ್ರದ ಬಗ್ಗೆ ವಯಸ್ಸಿಗೆ ತಕ್ಕದಾದಂತಹ ಮಾಹಿತಿಯನ್ನು ಸರಳವಾಗಿ ಆ ವಯಸ್ಸಿಗೆ ಅವರಿಗೆ ಅರ್ಥ ಆಗೋ ಹಾಗೆ ಹೇಳ್ಕೊಳ್ಬೇಕು. ಇದನ್ನ ರೋಗ ಅಂತನೋ ಅಥವಾ ಒಂದು ನಾಚಿಕೆ ವಿಷಯ ಯಾರಿಗೂ ಹೇಳ್ಬಿಡ ಗುಟ್ಟಾಗಿಡ್ಬೇಕು ಆ ತರ ಎಲ್ಲ ಹೇಳ್ಕೊಡೋದು ಬಿಟ್ಟು, ಇದು ಹೀಗೆ ಹೀಗೆ ಸೈಂಟಿಫಿಕಲಿ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಅ ಫೀಮೇಲ್ ಬಾಡಿ ಅಂತ ಹೇಳ್ಕೊಟ್ರೆ ಆ ಮಕ್ಕಳಿಗೆ ಆ ಸ್ಥಿತಿ ಬಂದಾಗ ಅದನ್ನ ಎದುರಿಸೋದಕ್ಕೆ ಅಥವಾ ಅದನ್ನ ನಿಭಾಯಿಸೋದಕ್ಕೆ ತುಂಬಾ ಸುಲಭ ಆಗತ್ತೆ ಅನ್ಸುತ್ತೆ. ಪೌಷ್ಟಿಕ ಆಹಾರ ಮತ್ತೆ ನಿಯಮಿತವಾದ ವ್ಯಾಯಾಮ, ಸ್ಕ್ರೀನ್ ಟೈಮ್ ಸ್ವಲ್ಪ ಕಡಿಮೆ ನೀವು ಮಾಡಿ, ಆಮೇಲೆ ಮಕ್ಕಳು ಅದನ್ನ ಖಂಡಿತವಾಗ್ಲೂ ಪಾಲಿಸ್ತಾರೆ. ಮನೆಯಲ್ಲಿ ಜಗಳ

0: ಹಿಂಸೆ ಆ ಥರ ವಾತಾವರಣ ಇದ್ದರೆ ಅದನ್ನು ದಯವಿಟ್ಟು ಕಡಿಮೆ ಮಾಡಿ, ನಿಲ್ಲಿಸ್ಬಿಡಿ. ಬೆಸ್ಟು ಮಕ್ಕಳೊಂದಿಗೆ ಮಾತಾಡುವಂತಹ ಮತ್ತು ಅವರ ಭಾವನೆಗಳನ್ನು ಆಲಿಸುವಂತಹ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಇನ್ನು ಶಾಲೆಯಲ್ಲಿ ಈ ಕೌನ್ಸಿಲರ್ಸ್ ಅಂತ ಏನು ಹೇಳ್ತೀವಿ, ಸಮಾಲೋಚಕರು ಅಂತ, ಅವರ ಲಭ್ಯತೆ ಕೂಡ ಇರಲೇಬೇಕಾಗತ್ತೆ. ಮನೆಯಲ್ಲಿ ಈ ಥರದ ವಾತಾವರಣ ಸಿಕ್ಕದೇ ಇದ್ದಂತಹ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಕೂಡ ಇದರ ಬಗ್ಗೆ ಕೇರ್ ತಗೊಳ್ಬೇಕಾಗತ್ತೆ. ಒಟ್ಟಲ್ಲಿ ಇವತ್ತಿನ ಮಕ್ಕಳಲ್ಲಿ ಬೇಗ ಋತುಮತಿ ಆಗೋದಕ್ಕೆ ಒಂದೇ ಒಂದು ಕಾರಣ ಅಂತ ಇಲ್ಲ. ಇಷ್ಟೆಲ್ಲ ಕಾರಣಗಳನ್ನು ನೀವು ಸರಿ ಮಾಡಿಕೊಂಡು ಇನ್ನೂ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅಂತಃಸ್ರಾವ ತಜ್ಞರು ಅಂದರೆ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಈಗಷ್ಟೇ ಮಾತಾಡಿದ್ರಲ್ಲ ಡಾಕ್ಟರ್ ಶೈಲಾ ಭಟ್ಟಾಚಾರ್ಯ, ಅವರಂತಹವರನ್ನ ಭೇಟಿ ಮಾಡಿ ನಿಮ್ಮ ಮಗುವಿಗೆ ಏನಿದೆ ಪ್ರಾಬ್ಲಮ್ ಅನ್ನೋದನ್ನ ಸರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಟು ಆಲ್ ದ ಪೇರೆಂಟ್ಸ್, ಮಕ್ಕಳನ್ನ ಮಕ್ಕಳಾಗೆ ಇರೋದಕ್ಕೆ ಬಿಟ್ಬಿಡೋಣ ಅಂತ ಹೇಳ್ತಾ ಮತ್ತೊಂದು ಏನು ಟ್ಯೂಸ್ಡೇ ಮತ್ತೊಂದು ಗಹನವಾದ ವಿಚಾರವನ್ನು ತಗೊಂಡು ಬರ್ತಾಳೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್. ಅಲ್ಲಿ ತನಕ ಏನು ಹೇಳಿ, ಬಿ ಗುಡ್ ಡೂ ಗುಡ್.
1: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 1 ಗಂಟೆ. ಇದು ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು. ಲಂಚ್ ಬಾಕ್ಸ್ ಓಪನ್ ಮಾಡ್ತಿರ್ಬೋದು, ಕೆಲವರು ಇನ್ನು ಲಂಚ್ ಪ್ರಿಪೇರ್ ಮಾಡ್ತಿರ್ಬೋದು. ಈ ಸಮಯದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಇದು ಕರೆಯಲ್ಲಿ ಕೈರುಚಿ. ಸಾಮಾನ್ಯವಾಗಿ ಮಳೆಗಾಲ ಆರಂಭ ಆಗದಂತೆ ನಮ್ಮ ಬಹುತೇಕ ಗೃಹಿಣಿಯರು ಮಳೆಗಾಲ ಶುರುವಾಗೋದಕ್ಕೂ ಮುನ್ನ ಈ ಹಪ್ಪಳ ಸಂಡಿಗೆ ಅಂತೆಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಅಪ್ಪ, ಸ್ವಲ್ಪ ಸ್ನ್ಯಾಕ್ಸ್ ಥರ ಇರುತ್ತೆ, ಸಂಜೆಗೆ ತಿನ್ನಬಹುದು ಕರೆದುಕೊಂಡು. ಅಥವಾ ಏನೋ ಬರೀ ತಿಳಿಸಾರು ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ ಅಂದಾಗ ಸೈಡಿಗೆ ಸ್ವಲ್ಪ ಹಪ್ಪಳ, ನಾವೇ ಮಾಡಿದಂಥ ಮನೆ ಹಪ್ಪಳವನ್ನು ಕರೆದುಕೊಂಡು ಎಣ್ಣೆಯಲ್ಲಿ ತಿನ್ನಬಹುದು, ರುಚಿ ರುಚಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ರೆ, ನಾವಿವತ್ತು ಒಂದು ರೆಸಿಪಿಯನ್ನು ಕೇಳ್ತಾ ಇದ್ದೀವಿ ನಿಮ್ಮ ಹತ್ರ. ಸಾಮಾನ್ಯವಾಗಿ ಎಲ್ರಿಗೂ ಸುಲಭವಾಗಿ ಮಾಡೋಕೆ ಬರುವಂಥದ್ದು ಹಪ್ಪಳ, ಅದರಲ್ಲೂ ಅಕ್ಕಿ ಹಪ್ಪಳ. ತುಂಬ ಸಿಂಪಲ್ ರೀ ಅಂತ ಹೇಳ್ತೀವಿ. ಹಾಗಾದರೆ ಆ ಸಿಂಪಲ್ ಹಪ್ಪಳದ ಬಗ್ಗೆ ನೀವು ನಿಮ್ಮ ಕಡೆ ಹೇಗೆ ತಯಾರು ಮಾಡ್ತೀರಾ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಕರೆ ಮಾಡಿ 0800222086 0808182206 ಅಥವಾ ವಾಟ್ಸಪ್ ಮಾಡಿ 9480901013.

0: ಎಲ್ಲ ಮಲ್ಕೊಬಿಟ್ಟಿದ್ದೀರಾ ಅಥವಾ ಹಪ್ಪಳ ಮಾಡ್ತಾ ಇದ್ದೀರಾ? ಅದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಅನ್ಕೋತೀನಿ. ಅಕ್ಕಿ ಹಪ್ಪಳ ಮಾಡೋದು ಎಷ್ಟು ಸುಲಭ ಅಂತಂದ್ರೆ, ರಾಗಿ ಮುದ್ದೆ ಮಾಡ್ತೀವಲ್ಲ ಅಷ್ಟೇ ಸುಲಭ ರೀ. ಅದೇ ಥರ ಪ್ರೋಸೆಸ್ಸು. ನಿಮಗೆ ಒಂದು ಕಪ್ಪು ಅಥವಾ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಹಪ್ಪಳ ಬೇಕು ಅನ್ಸುತ್ತೆ ಅಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ಅದನ್ನು ಕುದಿಸೋದಕ್ಕೆ ನೀರು ಬೇಕಾಗತ್ತೆ, ನೀವು ಅದರ ರೇಷಿಯೋನ ನೋಡ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಮತ್ತು ಜೀರಿಗೆ ಪುಡಿ ಮಾಡ್ಕೊಳ್ಬೋದು, ಹಂಗೇನೂ ಆಗ್ಬೋದು, ಅಥವಾ ದಪ್ಪ ಥರ ಅಂತ ಹೇಳ್ತಾರಲ್ಲ ಹೆಂಗೆ ಬೇಕೋ ಹಂಗೆ ಹಂಗೆ ಕುಟ್ಟಿ ಹಾಕುವಂಥದ್ದು. ಸ್ವಲ್ಪ ಇಂಗು ಅಥವಾ ಅಡುಗೆ ಸೋಡಾ ಜೊತೆಗೆ, ಮತ್ತೆ ನಿಮಗೆ ಹಪ್ಪಳ ಹೊತ್ತೋಗ್ಬೇಕಾದಂಥ ಪರಿಕರಗಳೇನು ಬೇಕು ಇಷ್ಟನ್ನು ತೊಗೋಬೇಕು. ಒಲೆ ಮೇಲೆ ಅಂದರೆ ಬೆಂಕಿ ಹಚ್ಚಿಬಿಟ್ಟು ಪಾತ್ರೆ ಇಟ್ಬಿಟ್ಟು ನೀವು ನೀರು ಹಾಕಿ ಕುದಿಸ್ತಾ ಇರಿ. ನೀರು ಕುದಿದ ನಂತರ ನೀವು ಅಕ್ಕಿ ಹಿಟ್ಟು ಏನಿರುತ್ತೆ ಅದನ್ನು ನೀರಿಗೆ ಸುರಿದ್ಬಿಟ್ಟು ತಿರುಗಿಸ್ತಾ ಇರಬೇಕು. ರಾಗಿ ಮುದ್ದೆ ಏನು ತಿರುಗಿಸಿಲ್ಲ ಆ ಥರ ತಿರುಗಿಸೋಕ್ಕಿಂತ ಮುಂಚೆ, ಆಮೇಲೆ ಗಂಟಾಗಬಾರ್ದು, ಈ ತಿರುಗಿಸೋಕ್ಕಿಂತ ಮುಂಚೆ ನೀರು ಕುದಿಯುವಾಗಲೇ ಏನು ನಾವು ತಗೊಂಡಿರ್ತೀವಲ್ವಾ, ಇಂಗು ಮತ್ತು ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ, ಖಾರದ ಪುಡಿ, ಖಾರ ಅಂತಲ್ಲ ಹಪ್ಪಳದ ಖಾರ ಅಂತ ಮಾಡ್ಕೋತಾರೆ ಕೆಲವು ಸ್ಪೆಷಲ್ ಆಗಿ ಮನೇಲೇ, ಆ ಹಪ್ಪಳದ ಖಾರ ಅಥವಾ ಖಾರದ ಪುಡಿಯನ್ನು ನೀವು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ನೀವು ಅಕ್ಕಿ ಹಿಟ್ಟನ್ನು ಹಾಕಿ ತಿರುಗಿಸ್ತಾ ಇರಬೇಕು. ಗಂಟ ಆಗದ ಹಾಗೆ ಚೆನ್ನಾಗಿ ತಿರುಗಿಸಿ ಹಬೆಯಲ್ಲಿ ಸ್ವಲ್ಪ ಅದನ್ನು ಬೇಯೋಕೆ ಬಿಡಬೇಕು. ಸೊ ಈ ರೀತಿ ಗಂಟಿಲ್ಲದೆ ನೀಟಾಗಿ ಬೆಂದಂತಹ ಆ ಮುದ್ದೆ ಏನಿರುತ್ತೆ ಅದನ್ನು ಚೆನ್ನಾಗಿ ನಾದಬೇಕು. ಕೆಳಗೆ ಇಳಿಸ್ಬಿಟ್ಟು ನಾದಿಬಿಟ್ಟು ಎಲ್ಲೂ ಕೂಡ ಒಂದು ಸಣ್ಣ ಸಣ್ಣ ಗಂಟು ಇಲ್ಲದ ಹಾಗೆ ಮಾಡ್ಕೊಳ್ಬೇಕು. ಆ ನಂತರ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ಬಿಸಿ ನೀರನ್ನೇ ತಗೊಂಡು ನೀವು ಹಚ್ಕೊಂಡು ಅದು ಕೈಗೆ ಅಂಟ್ಕೊಳ್ಳದ ಹಾಗೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಬೇಕು. ಆ ಉಂಡೆಗಳನ್ನು ನೀವು ಈಗ ಮೊದಲೆಲ್ಲ ಈ ಲಟ್ಟಣಿಗೆಯಲ್ಲಿ ಮೊಣೆ ತಗೋತಿದ್ರು, ಆಮೇಲೆ ಲಟ್ಟಣಿಗೆ ತಗೋತಿದ್ರು, ಒಂದು ಕವರ್ ತಗೋತಿದ್ರು, ಅಥವಾ ಅಂಟ್ಕೊಳ್ಳೋದ ಹಾಗೆ ಆ ಒಂದು ಮಣೆಗೆ ಹಪ್ಪಳವನ್ನು ಲಟ್ಟಿಸ್ತಾ ಇದ್ರು. ಬಟ್ ಇವಾಗೆಲ್ಲ ಮಷಿನ್ ಬಂದ್ಬಿಟ್ಟಿದೆ, ಯಾರು ಅಷ್ಟೊತ್ತು ಕೂತ್ಕೊಂಡು ಹೊತ್ತುತ್ತಾರೆ ಇದೆಲ್ಲ ಹಪ್ಪಳ ಎಲ್ಲ ಆಗಲ್ಲ ನಮ್ಮ ಕೈಲಿ ಅಂತಂದವ್ರಿಗೆ ಮಷಿನ್ ಬಂದ್ಬಿಡುತ್ತೆ. ಸೊ ಆ ಮಷಿನ್ಗೆ ನೀವು ಒಂದು ಪೇಪರನ್ನು ತೆಗೆದುಕೊಂಡು, ಪ್ಲಾಸ್ಟಿಕ್ ಶೀಟ್ ಅಥವಾ ಅದು ರೆಡಿಮೇಡ್ ಶೀಟ್ಸ್ ಬರುತ್ತಲ್ವಾ, ಈ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಆ ಥರದ ಶೀಟ್ಸ್ ತೊಗೊಂಡು ಆ ಉಂಡೆಯನ್ನು ಇಟ್ಟು ನೀವು ಪ್ರೆಸ್ ಮಾಡಿದ್ರೆ ಮಷಿನ್ ಬರುತ್ತೆ ಈಗೆಲ್ಲ ಬ್ರೌನ್ ಶೇಪ್ಡ್, ಓಕೆ, ಅದನ್ನು ತೊಗೊಂಡು ಒತ್ತಿ, ಇಲ್ಲ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೆಕ್ಸ್ಟ್ ನೀವು ಒಂದು ಸ್ವಲ್ಪ ಕೈಯಲ್ಲಿ ಒತ್ತಿಬಿಟ್ಟು ಒಂದು ಎರಡು ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಆಮೇಲೆ ಎಲ್ಲ ಏನು ಸೌಂಡ್ ಬರುತ್ತೆ ಗೌಡ, ಅದೊಂದು ಆ ಟೈಮಲ್ಲಿ ಹಪ್ಪಳ ಒಣಗಿರುತ್ತಲ್ಲ ಆ ಟೈಮಲ್ಲಿ ಒಂಥರ ಸೌಂಡ್ ಬರುತ್ತೀರಿ ಗೆಜ್ಜೆ ಸೌಂಡ್ ಥರ. ಹಂಗೆ ಬಂದ ನಂತರ ಅದನ್ನು ತೊಗೊಂಡು ನಿಮ್ಮ ಮನೆ ಬಾಕ್ಸಲ್ಲಿ ಇಟ್ಕೊಂಡು ಅಡುಗೆ ಮನೆಯಲ್ಲಿ ಬೇಕಾದಾಗ ಕರೆದುಕೊಂಡು ತಿನ್ನಬೇಕು. ಸೊ ಹಪ್ಪಳ ಮಾಡೋವಂಥದ್ದು ಈ ರೀತಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕೆಲವ್ರು ಮಾಡ್ತಾ ಇರಬೇಕು, ಅದಕ್ಕೆ ತುಂಬ ಬ್ಯುಸಿ ಇದ್ದಾರೆ. ನಮಗೇನೋ ಈ ಹಪ್ಪಳ ಮಾಡೋದು ಕಷ್ಟ, ತಿನ್ನಕ್ಕಂತ ತುಂಬ ಇಷ್ಟ ಅನ್ನೋರು ಕೂಡ ಕೆಲವ್ರು ಇದ್ದೀರಾ, ಪರವಾಗಿಲ್ಲ, ಎಲ್ಲವನ್ನೂ ಇಷ್ಟಪಡಬೇಕು. ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಕರೆಯಲಿ ಕೈ ರುಚಿ ಹಲೋ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಈಗ. ಹಾಂ ಹಾಂ, ಹೌದಾ, ಹರೀಶ್ ಮಲ್ಲೇಶ್ವರ ಸಂದೇಶ ಕಳಿಸಿದ್ದಾರೆ, ನಾವು ಮಾಡಲ್ಲ ತರ್ತೀವಿ ಅಂತ. ನೋಡಿ, ಇದೇ ನಾವು ಮಾಡೋದು, ತರೋಕ್ಕೂ ಮತ್ತೆ ಮಾಡೋಕ್ಕೂ ಏನು ವ್ಯತ್ಯಾಸ ಸಿಗುತ್ತೆ ಖುಷಿ ಅಂದರೆ, ನಾವೇ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ನಾನು ಮಾಡಿದ ಹಪ್ಪಳ ಇನ್ನೊಂದು ತಗೊಳ್ಳಿ ಇನ್ನೊಂದು ತಗೊಳ್ಳಿ ಅಂತ ಮನೆಯವ್ರಿಗೆಲ್ಲ ಬಡಿಸ್ಬೋದು. ಆಮೇಲೆ ಏನಾದ್ರು ತಪ್ಪುಗಳಾದ್ರೆ ಕರೆಕ್ಟ್ ಮಾಡ್ಬೋದು, ಮತ್ತು ಹಣ ಉಳಿತಾಯ ಕೂಡ ಆಗ್ಬೋದು. ಅಂಗಡಿಯಿಂದ ತರೋದು ಗ್ಯಾರಂಟಿನೇ ಇರಲ್ಲ, ಹೆಂಗಿರುತ್ತೋ ಏನೋ, ಏನೇನು ಹಾಕಿ ಮಾಡಿರ್ತಾರೋ, ಎಷ್ಟು ದಿನ ಆಗಿರುತ್ತೋ, ಇವೆಲ್ಲ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಬೇಕಂದ್ರೆ ನಾವೇ ಮಾಡ್ತಿದ್ರೆ ಖುಷಿ ಸಿಗುತ್ತೆ. ಕೇಳ್ತಾರೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು,
1: 10 ನಿಮಿಷ ಆಗ್ತಾ ಇದೆ ಇನ್ನೀಗ ಕನ್ನಡ.

ಮಾತನಾಡುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ, ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ: ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯ

0: ವನ್ನು ಹೊಂದಿದೆ. ಶೇಕಡ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ ಎನ್ಡಿಎಂಸಿ ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು ನೂರಾರು ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಡ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿ ಇರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ, ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ದ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಅಪರಿಮಿತವೇನಲ್ಲ ಜೀವನಕ್ಕೆ ಲಭ್ಯ ಸುಖ, ಚಪಲದಿಂ ಕಣ್ಣನ ತಿತ್ತಲಲಸುತಿರೆ. ಅಪರಿಮಿತವೇನಲ್ಲ ಜೀವನಕ್ಕೆ ಲಭ್ಯ ಸುಖ, ಚಪಲದಿಂ ಕಣ್ಣನ ತಿತ್ತಲಲಸುತಿರೆ. ಸ್ವಪರಿಸ್ಥಿತಿಯ ಧರ್ಮ ನಷ್ಟಬಹುದೊಂದೇ ಫಲ, ವಿಫಲ ವಿಪರೀತಾಸೆ ಮಂಕುತಿಮ್ಮ.
1: ಸ್ವಪರಿಸ್ಥಿತಿಯ ಧರ್ಮ ನಷ್ಟಬಹುದೊಂದೇ ಫಲ, ವಿಫಲ ವಿಪರೀತಾಶೆ ಮಂಕುತಿಮ್ಮ.

ಬದುಕಿನಲ್ಲಿ ಆಸೆ ಇರಬೇಕು. ಆಸೆ ಇರೋದೇನು ಖಂಡಿತ ತಪ್ಪಲ್ಲ. ಆಸೆ ಇರದೇ ಇದ್ರೆ ಬದುಕೋದು ಹೇಗೆ ಹೇಳಿ? ಆದರೆ ದುರಾಸೆ ಇರಬಾರ್ದು, ಬಹಳ ಮುಖ್ಯ. ಈ ಅರಿವು ನಮಗಿರಬೇಕು. ಬಹುಶಃ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಈ ಬಗೆಯ ದುರಾಸೆಯೇ. ಡಿ ವಿ ಜಿ ಇಲ್ಲಿ ಹಿತಮಿತವಾದ ಬದುಕಿನ ಪರಿಕಲ್ಪನೆಯನ್ನು ತುಂಬ ಚೆನ್ನಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಜೀವನದಲ್ಲಿ ನಮಗೆ ಸುಖ ಸಿಗುತ್ತಲ್ಲ, ಅದಕ್ಕೂ ಒಂದು ಮಿತಿ ಇದೆ. ನಮ್ಮ ಬದುಕಿನಲ್ಲಿ ದಿನನಿತ್ಯ ಹಬ್ಬ ಬರೋದಿಲ್ಲ. ಹಾಗೇನಾದರೂ ದಿನನಿತ್ಯ ಹಬ್ಬ ಇದ್ದರೆ ಆ ಹಬ್ಬ ಸಂಭ್ರಮವನ್ನೂ ತರೋದಿಲ್ಲ. ಸುಖನೂ ಹಾಗೇನೆ. ಸದಾ ಸುಖ ಬಯಸೋದಿರುತ್ತಲ್ಲ, ಅದು ಆರೋಗ್ಯಕರ ಲಕ್ಷಣ ಖಂಡಿತ ಅಲ್ಲ. ಸರಸ ಜನನ ವಿರಸ ಮರಣ, ಸಮರಸವೇ ಜೀವನ. ಬದುಕಿನಲ್ಲಿ ಸುಖ ಇರೋ ಹಾಗೇನೆ ನೀರಸವಾದ ಕ್ಷಣಗಳೂ ಇರುತ್ತೆ. ಸುಖ ಹಂಬಲಿಸಿ ಸದಾ ಚಪಲದಿಂದ ಆ ಕಡೆ ಈ ಕಡೆ ಸುಖವನ್ನು ಅರಸ್ತಾ ಹೋಗಿ ಲಂಪಟತನವನ್ನೇನಾದರೂ ನೀವು ಬೆಳೆಸ್ಕೊಂಡ್ರೆ ಇರೋ ಸುಖನೂ ಕಳ್ಕೊಂಡು ದುಃಖ ಅನುಭವಿಸ್ಬೇಕಾಗತ್ತೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದು ಮನುಷ್ಯನ ಸ್ವಭಾವ, ನಿಜ. ಆದರೆ ಅದನ್ನು ಮೀರಿದಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗೋದು. ಮನುಷ್ಯನ ಆಸೆಗೆ ಒಂದು ಮಿತಿ ಇರಲೇಬೇಕು. ಹಾಗೆ ಮಿತಿ ಇದ್ದಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗುತ್ತೆ. ಅತ್ಯಂತ ವಿವೇಕಯುತವಾದ ಮಾತು. ಮಿತವಾದ, ಕಡಿಮೆ ಇರುವ ಬದುಕಿರುತ್ತಲ್ಲ, ಅದು ಹಿತವಾದ ಬದುಕು ಅನ್ನೋದನ್ನು ಡಿ ವಿ ಜಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ.

ಸ್ಯವಮಿತ ಮಾರಿಗೂ ಮಿರದು ಜೀವನದಿ ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ. ಸಾರಂಗಳ್ ಎಲ್ಲ ಪಣ್ಗಳುವುಂ ಒಂದರುಳಿರವು ಆರೋಗಿಸಿರುವುದನು ಮಂಕುತಿಮ್ಮ. ಸಾರಂಗಳ್ ಎಲ್ಲ ಪಣ್ಗಳುವುಂ ಒಂದರುಳಿರವು ಆರೋಗಿಸಿರುವುದನು ಮಂಕುತಿಮ್ಮ.

0: ಎವ್ರಿ ಡೇ ಈಸ್ ನಾಟ್ ಸಂಡೇ ಅನ್ನೋದು ಇಂಗ್ಲಿಷ್ನಲ್ಲಿ ತುಂಬ ಪ್ರಸಿದ್ಧವಾದ ಮಾತು. ಇದರರ್ಥ ಇಷ್ಟೇ, ಬದುಕು ಸದಾ ಒಂದೇ ರೀತಿ ಇರಲ್ಲ. ಬದುಕು ನಿಂತ ನೀರೇನಲ್ಲ, ಹರಿಯೋ ನದಿ ಇದ್ದ ಹಾಗೆ. ಹರಿಯೋ ನದಿಗೆ ಅನೇಕ ಪಾತಳಗಳಿರುತ್ತೆ. ಕೆಲವೊಮ್ಮೆ ಇಳಿಜಾರಿರುತ್ತೆ, ಕೆಲವೊಮ್ಮೆ ಬಯಲು ಬರುತ್ತೆ, ಕೆಲವೊಮ್ಮೆ ಬಂಡೆಗಳ ಅಡೆತಡೆ ಬರುತ್ತೆ, ಇನ್ನು ಕೆಲವೊಮ್ಮೆ ದಡಗಳ ಇಕ್ಕಟ್ಟಿನಲ್ಲಿ ಹೇಗೋ ಹರಿದು ಹೋಗಬೇಕಾಗತ್ತೆ. ಆದರೆ ಇದೆಲ್ಲ ಇರೋದ್ರಿಂದನೇ ನದಿ ನಮಗೆ ಚಲವಾಗಿ ಕಾಣೋದು, ಸೊಗಸಾಗಿ ಕಾಣೋದು. ಇಲ್ಲದೇ ಇದ್ದರೆ ನದಿನೇ ಯಾಕೆ ನೋಡಬೇಕು ಅನ್ಸತ್ತೆ. ಬದುಕು ಹಾಗೇನೆ. ಈ ಜೀವನ ಅನ್ನೋ ನದಿಯಲ್ಲಿ ಸದಾ ಸ್ವಾರಸ್ಯ ಇರಬೇಕು ಅಂದರೆ ಹೇಗೆ ಸಾಧ್ಯ ರೀ? ಸದಾ ಸಂಭ್ರಮವೇ ಇರಬೇಕು ಅಂತಂದರೆ ಒಪ್ಪೋ ಮಾತಾ ಅದು? ಹೇಗೆ ನದಿ ಇಳಿಜಾರಿನಲ್ಲಿ, ಬಯಲಿನಲ್ಲಿ, ಇಕ್ಕಟ್ಟುಗಳಲ್ಲಿ ಹರಿಯುತ್ತೋ ಹಾಗೆ ನಮ್ಮ ಬದುಕಿನಲ್ಲೂ ಏರಿಳಿತಗಳಿರುತ್ತೆ. ಎಲ್ಲೋ ಕೆಲವೊಮ್ಮೆ ಕಷ್ಟಪಡಬೇಕಾಗತ್ತೆ, ಕೆಲವೊಮ್ಮೆ ಸುಖ ಬರುತ್ತೆ, ಕೆಲವೊಮ್ಮೆ ಸಂಭ್ರಮ ಬರುತ್ತೆ, ಕೆಲವೊಮ್ಮೆ ನೋವಿರುತ್ತೆ, ಮತ್ತು ಕೆಲವೊಮ್ಮೆ ಸಂಕಟ ಇರುತ್ತೆ. ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ನಡೆದರೆ ಅದು ಸಫಲವಾದ ಬದುಕು. ಇಲ್ಲದೇ ಇದ್ದರೆ ನಿರಂತರವಾಗಿ ಕೊರಕ್ತಾನೇ ಇರಬೇಕಾಗತ್ತೆ. ಎಲ್ಲ ಹಣ್ಣುಗಳ ರುಚಿ ಇರುತ್ತಲ್ಲ, ಅದು ಒಂದೇ ಹಣ್ಣಲ್ಲೇನಿರೋದಿಲ್ಲ, ಅದು ಸಾಧ್ಯವೂ ಅಲ್ಲ. ಒಂದೊಂದು ಹಣ್ಣಿಗೆ ಒಂದೊಂದು ರುಚಿ ಇರುತ್ತೆ. ನಮಗೆ ಸಿಕ್ಕ ಹಣ್ಣಿರುತ್ತಲ್ಲ, ಅದರಲ್ಲೇ ಎಲ್ಲ ರುಚಿನೂ ಹುಡುಕೋಕೆ ಹೋಗಬಾರ್ದು. ನಮಗೆ ಸಿಕ್ಕ ಹಣ್ಣಿನ ರುಚಿಯನ್ನು ನಾವು ಸಂತೋಷಪಟ್ಟು ಅನುಭವಿಸಿ ಆಸ್ವಾದಿಸಬೇಕು. ಹಾಗೇನೆ ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಸಂತೋಷವಾಗಿ ಅನುಭವಿಸ್ಬೇಕು. ಹಾಗೆ ಅನುಭವಿಸಿದ್ರೆ ಅಂಥ ಬದುಕು ಸಾರ್ಥಕ ಬದುಕು. ಡಿವಿಜಿಯಲ್ಲಿ ಸಾರ್ಥಕ ಬದುಕಿನ ಪರಿಕಲ್ಪನೆಯನ್ನು ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆದ್ಮೇಲೆ ನೀವು ಹೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 1:30. ಇದು ಮಂಗಳವಾರದ ಮಂಗಳಕರ ಮಠಮಠ ಮಧ್ಯಾಹ್ನ ಅಪರಾಹ್ನದ ಸಮಯ. ಲಂಚ್ ಬಾಕ್ಸ್ ಆರಂಭ ಆಗ್ತಾ ಇದೆ. ಲಂಚ್ ಬಾಕ್ಸ್ ಓಪನ್ ಮಾಡಿರೋರು ಅಥವಾ ಬಾಕ್ಸ್ಗೆ ಏನಾದ್ರು ಹಾಕೋಣ ಅಂತ ಹೇಳಿ ಇನ್ನು ಪ್ರಿಪೇರ್ ಮಾಡ್ತಿರೋರು, ಎಲ್ಲ ಇರಿ, ಹೇಗೆ ಇರಿ, ಖುಷಿಯಾಗಿರಿ, ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಏನಂದ್ರೆ ಕೃಷಿ ವಿಶ್ವವಿದ್ಯಾನಿಲಯ ನಮ್ಮ ನಾಡಿನ ರೈತರಿಗೆ ರೈತ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುತ್ತೆ. ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಈ ಅರ್ಜಿಗಳ ಆಹ್ವಾನದ ನಂತರ ನಡೆಯುವಂತಹ ಪ್ರಕ್ರಿಯೆಗಳೇನು, ಯಾವ್ಯಾವ ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ, ನೀಡಬೇಕಾದಂತಹ ದಾಖಲೆಗಳೇನು, ರೈತರು ಕೊಡಬೇಕಾದಂಥ ಡಾಕ್ಯುಮೆಂಟ್ಸ್ ಏನು,

0: ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮಗೆ ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರು ಹಿರಿಯ ವಿಜ್ಞಾನಿಗಳು ಜೊತೆಯಾಗ್ತಾರೆ. ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮಗೆ ಗೊತ್ತಿರ್ತಕ್ಕಂತಹ ರೈತರಿದ್ರೆ ತಿಳಿಸಿ, ನೀವು ರೈತರಾಗಿದ್ರೆ ದಯವಿಟ್ಟು ಕಿವಿ ಕೊಡಿ. ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ಕ್ಯಾಚ್ ದ ರೈನ್, ಬಾರಿಶ್ ಕೇ ಪಾನಿ ಕಿ ಏಕ್ ಏಕ್ ಬುಂದ್ ಕೋ ಹಮೇ ಬಚಾನಾ ಹೈ ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬುಂದ್ ಬುಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ. ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯೆ. ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ. ಜಲಾಶಯೋ ಸೇ ಗಾದ್ ನಿಕಾಲೇ. ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗಾಗಲೇ ನಾವು ನಿಮಗೆ ಮಾಹಿತಿನ ನೀಡಿದ್ವಿ, ರೈತ ಪ್ರಶಸ್ತಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಅಂತ. ನಾವು ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ವೇತಾ ಅವರನ್ನ ಮಾತನಾಡಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್, ನಮಸ್ತೆ.
0: ಈಗ ನಮ್ಮ ರೈತರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು, ರೈತ ಪ್ರಶಸ್ತಿಗೆ ಅರ್ಜಿಯನ್ನ ಆಹ್ವಾನಿಸಿದೆ GKVK ಅಲ್ವಾ?
1: ಹೌದು ಮೇಡಮ್, ಹೌದು.
0: ಈಗ ಅರ್ಜಿಯನ್ನ ಅವರು ಹಾಕಬೇಕು ಅಂತ ಅಂದ್ರೆ ಅವರು ಯಾವ ರೀತಿ ಅರ್ಹರಾಗಿರ್ಬೇಕು ಅರ್ಜಿ ಹಾಕೋದಿಕ್ಕೆ, ಮತ್ತೆ ಕೊನೆ ದಿನಾಂಕ ಯಾವುದು?
1: ಮೇಡಮ್, ಇವಾಗ ನಮ್ಮ ಕೃಷಿ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ GKVK ವ್ಯಾಪ್ತಿಗೆ ಬರುವಂತಹ ರೈತ ಬಾಂಧವರು ನಮ್ಮ ಈ 6 ಜಿಲ್ಲೆ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ತುಮಕೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಈ ಜಿಲ್ಲೆಯ ರೈತರು ಜುಲೈ 31ರ ಒಳಗಡೆ ಈ ಒಂದು ಅಪ್ಲಿಕೇಶನ್ನ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಾಗಿರ್ಬೋದು ತಗೊಂಬಂದು ತಲುಪಿಸ್ಬೇಕಾಗತ್ತೆ ಅಪ್ಲಿಕೇಶನ್ ನ. ಅವರು ಮುಖ್ಯವಾಗಿ ಏನಂತಂದ್ರೆ, ಅವರು ಈ ಹಿಂದೆ ಇವಾಗ ನಾವು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಕ್ಯಾಟಗರಿಯಲ್ಲಿ ರೈತರಿಗೆ ಪ್ರಶಸ್ತಿಯನ್ನು ಆಹ್ವಾನಿಸಿರ್ತೀವಿ. ಈ ಹಿಂದಿನ ವರ್ಷ ತಾಲೂಕು ಮಟ್ಟದಲ್ಲಿ ಅವ್ರು ತಗೊಂಡಿದ್ರೆ ಈ ವರ್ಷ ಜಿಲ್ಲಾ ಮಟ್ಟದಲ್ಲಿ ತಗೋಬಹುದು, ಹಾಗೆ ಹಿಂದಿನ ವರ್ಷ ಜಿಲ್ಲಾ ಮಟ್ಟಕ್ಕೆ ಅವ್ರು ತಗೊಂಡಿದ್ರೆ ರಾಜ್ಯ ಮಟ್ಟಕ್ಕೆ ಅವರು ಅಪ್ಲಿಕೇಶನ್ನ ಹಾಕಬಹುದು. ಒಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಅವರು ಅಳವಡಿಸಿಕೊಂಡು ತಮ್ಮ ಒಂದು ಭೂಮಿಯಲ್ಲಿ ಒಂದು ವಿಶಿಷ್ಟವಾಗಿ ಅಥವಾ ವಿನೂತನವಾದ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ಮಾಡಿಕೊಂಡು ಇತರ ರೈತರಿಗೂ ಕೂಡ ಅವರೊಂದು ಮಾದರಿಯಾಗಿ ಅತ್ಯುತ್ತಮವಾದ ಒಂದು ನಿವ್ವಳ ಲಾಭವನ್ನು ಕೃಷಿ ಮೂಲಕ ಕಂಡು ಕೃಷಿಯಲ್ಲಿ ಸಾಧನೆಗೈದಿರಬೇಕು ಅಂತಹ ರೈತರಿಗೆ ನಾವು ಅವರನ್ನ ಗುರುತಿಸಿ ಇದೇ ಈ ವರ್ಷ ಅಕ್ಟೋಬರ್ 15ರಿಂದ 18ರವರೆಗೂ ನಡೆಯುವಂತಹ ಕೃಷಿ ಮೇಳ, GKVK ಆವರಣದಲ್ಲಿ ನಡೆಯುವಂತಹ ಕೃಷಿ ಮೇಳದಲ್ಲಿ ಅವರನ್ನ ಸನ್ಮಾನಿಸಲಿದ್ದೇವೆ.
0: ಓಕೆ, ಈ GKVK ವ್ಯಾಪ್ತಿ ಬರ್ತಕ್ಕಂತ 6 ಜಿಲ್ಲೆಗಳ ಹೆಸರು ಹೇಳಿದ್ರೆ ಆ ವ್ಯಾಪ್ತಿಯ ರೈತರು ಅಪ್ಲಿಕೇಶನ್ ಹಾಕಬಹುದು ಅಂತ ನೀವು ಕಾನ್ಫರ್ಮ್ ಮಾಡಿದಿರಲ್ವಾ?
1: ಹೌದು, ಅದು ಆ ವ್ಯಾಪ್ತಿಗೆ ಬರುವಂತಹ ರೈತರು ತಾಲೂಕು ಮಟ್ಟ, ರಾಜ್ಯ ಮಟ್ಟ ಮತ್ತೆ ಜಿಲ್ಲಾ ಮಟ್ಟ. ಅದು ರಾಜ್ಯ ಮಟ್ಟದಲ್ಲಿ ಕೆನರಾ ಬ್ಯಾಂಕ್ ರಾಜ್ಯ ಮಟ್ಟ ಮತ್ತು ದ್ವಾರಕಿನಾಥ್ ಅತ್ಯುತ್ತಮ ರೈತ ಪ್ರಶಸ್ತಿ ಈ ಜಿಲ್ಲೆಗೆ ಸೀಮಿತವಾಗಿರುತ್ತೆ. ಆದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯ ರೈತರು ಕೂಡ ರಾಜ್ಯ ಮಟ್ಟದ 2 ಅವಾರ್ಡ್ಗೆ ಅಪ್ಲೈ ಮಾಡಬಹುದು. ಅವರು ಒಂದು ಮಾಜಿ ಪ್ರಧಾನಮಂತ್ರಿ ಶ್ರೀ HD ದೇವೇಗೌಡ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಅಥವಾ ರೈತ ಮಹಿಳೆ ಪ್ರಶಸ್ತಿ ಹಾಗೂ ಮರಿಗೌಡ ಪ್ರಶಸ್ತಿ. ಇವೆರಡೂ ಪ್ರಶಸ್ತಿಗೆ ಅವರು ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಯ ರೈತರು ಕೂಡ ಇದಕ್ಕೆ ಒಂದು ಅರ್ಹರಾಗಿರ್ತಾರೆ.
0: ಓಕೆ,
1: MH ಮರೇಗೌಡ ಪ್ರಶಸ್ತಿ ಮತ್ತೆ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಎಲ್ಲಾ ಏನು ರಾಜ್ಯದ ಎಲ್ಲಾ ಜಿಲ್ಲೆಯ ರೈತರು ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ.
0: ರೈತರು ಮತ್ತೆ ಮಹಿಳೆ ಕೂಡ ಆಗಿರ್ಬೋದು, ಅಂದ್ರೆ ಕೃಷಿ ಕೆಲಸ ಮಾಡುವಂತಹ ಮಹಿಳೆ, ರೈತ ಮಹಿಳೆ ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದ್ರಿ?
1: ಹೌದು ಹೌದು ಹೌದು ಹೌದು, ಇಲ್ಲಿ ನಾವು ಯಾವ್ದೇ ಒಂದು ಡಿಫ್ರೆನ್ಸ್ ಇಲ್ಲ, ರೈತ ರೈತ ಮಹಿಳೆ ಅಂತ ಹೇಳ್ತೀವಿ.
0: ಸಮಗ್ರ ಕೃಷಿ ಅಂತ ನೀವು ಹೇಳಿದ್ರಿ, ಮತ್ತೆ ಉತ್ತಮವಾದಂತಹ ಲಾಭ ಪಡೆದಿರ್ಬೇಕು, ವಿಭಿನ್ನವಾದಂತಹ ವಿಶೇಷವಾದಂತಹ ರೀತಿಯಲ್ಲಿ ಅವರು ಕೃಷಿನ ನಡೆಸಿರ್ಬೇಕು ಅಂತ. ಎಷ್ಟು ವ್ಯಾಪ್ತಿ? ಈಗ ನನ್ನ ಹತ್ರ ಒಂದು 1/2 ಎಕರೆ ಇರ್ಬೋದು, ಕೆಲವ್ರ ಹತ್ರ 5 ಎಕರೆ ಇರುತ್ತೆ. ಸೊ ಇದೇನಾದ್ರೂ ಕಂಡೀಷನ್ ಇದೆಯಾ ಅಂತ?
1: ಇಲ್ಲ ಇಲ್ಲ ಇಲ್ಲ, ಏನು ಕಂಡೀಷನ್ ಇದೆ, ಇಷ್ಟೇ ಜಮೀನ್ ಇರಬೇಕು, ಇಷ್ಟೇ ಇರಬಾರ್ದು ಅಂತ. ಒಟ್ಟಿನಲ್ಲಿ ಅವ್ರಿಗೆ ರೈತರು ಜಮೀನ್ ಇರಬೇಕು, ನಮ್ಗೆ ಕೊಡುವಂತಹ ದಾಖಲೆಗಳು ಯಾವ್ಯಾವ್ದು ಇರಬೇಕು ಅಂತಂದ್ರೆ, ಅವರು ಪ್ರಮುಖವಾಗಿ ಆಧಾರ್ ಕಾರ್ಡ್ ಅಂತ ಕೊಡ್ಬೇಕು, ಹಾಗೆ ಒಂದು RTC ಅಥವಾ ಪಾಣಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕೊಡ್ಬಹುದು, ಮತ್ತೆ ಅವ್ರ ಬ್ಯಾಂಕ್ ಪಾಸ್ಬುಕ್ ಅನ್ನ ಕೊಡ್ಬೇಕಾಗತ್ತೆ, ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ಬೇಕಾಗತ್ತೆ. ಮತ್ತೆ ಈಗ ನಾವು ನಾನು ಹೇಳ್ತೀನಿ, ನಾನು ನೀರಿನ ಸಂರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತಂದಾಗ ಅದಕ್ಕೆ ಪೂರಕವಾದ ದಾಖಲಾತಿಗಳು, ಇವಾಗ ನೀವೇನಾದ್ರೂ ಬೋರ್ವೆಲ್ ರೀಚಾರ್ಜ್ ಯೂನಿಟ್ ಮಾಡ್ಸಿರ್ತೀರಾ ಅದ್ರದ್ದೊಂದು ಫೋಟೋ ಹಾಕ್ಬೋದು. ನಾನು ಸಮಗ್ರ ಕೃಷಿ ಪದ್ಧತಿಯನ್ನ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ, ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ನಿಮ್ಮ ಜಮೀನಿನಲ್ಲಿ ಕೃಷಿ ಬೆಳೆಗಳು ಇರಬೇಕು, ತೋಟಗಾರಿಕಾ ಬೆಳೆಗಳು ಇರಬೇಕು, ಪಶುಸಂಗೋಪನೆ ಮಾಡ್ಕೋಬೇಕು, ಮೀನುಗಾರಿಕೆ ಮಾಡ್ಕೊಂಡಿರ್ಬೇಕು, ಜೇನು ಸಾಕಾಣಿಕೆ ಮಾಡ್ಕೊಂಡಿರ್ಬೇಕು, ಈ ರೀತಿ ಎಲ್ಲದನ್ನು ಕೂಡ ನೀವು ಅದ್ರ ರಿಲೇಟೆಡ್ ದಾಖಲಾತಿಗಳನ್ನ ಕೊಡಬೇಕು. ನೀವು ಅಪ್ಲಿಕೇಶನ್ ಅಲ್ಲಿ ನಾನು ಪಶುಸಂಗೋಪನೆ ಮಾಡಿದೀನಿ ಅಂದಾಗ, ನಾವು ಅಲ್ಲಿ ವಿಸಿಟ್ ಮಾಡಕ್ ಹೋದಾಗ ಪಶುಸಂಗೋಪನೆ ಯಾವ್ದೇ ಒಂದು ಪಶು ಇಲ್ಲದೆ ಇದ್ರೆ ಅದು ಅರ್ಹ, ಅದಕ್ಕೆ ನಾವು ಎಲಿಜಿಬಲ್ ಆಗಿರಲ್ಲ. ಸೊ ಹಾಗಾಗಿ ಯಾವ್ದೋ ಇಂಡಿವಿಜುವಲ್ ಫಾರ್ಮರ್ ಒಂದೇ ಕಾಂಪೋನೆಂಟ್ ಅನ್ನ ನಾವು ಕಮರ್ಷಿಯಲ್ ಆಗಿ ಮಾಡ್ತಿದ್ದಾರೆ, ಅನ್ನೋದಕ್ಕಿನ್ನ ಅವರ ರೈತನ ಜಮೀನಿನಲ್ಲಿ ಸಮಗ್ರವಾಗಿ ಎಲ್ಲಾ ಒಂದು ಕಾಂಪೊನೆಂಟ್ ಅನ್ನು ಕೂಡ ಅವ್ರು ಬಳಸ್ಕೊಂಡು ಒಂದು ಉತ್ತಮವಾದ ಕೃಷಿಯನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ.
0: ಓಕೆ, ಈ ಅಪ್ಲಿಕೇಶನ್ಸ್ ಗಳನ್ನ ಇಲ್ಲಿ ಕೊಡಬಹುದು ಅಂತ ಹೇಳಿದ್ರಿ, ಇಲ್ಲೆಲ್ಲ ಸಿಗುತ್ತೆ ಆನ್ಲೈನ್ ನಲ್ಲಿ ನಾವು ಹೇಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ತಗೋಬೇಕು ಅಂದ್ರೆ ಅಡ್ರೆಸ್ ಏನು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡಿ ಅಂತ ನಾವು ಕೇಳ್ಕೊಳ್ತಾ ಮಾತುಕತೆನ ಮುಂದುವರ್ಸೋಣ. ಒಂದು ಹಾಡಿನ ನಂತರ ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಅಥವಾ ನಿಮ್ಗೇನಾದ್ರು ಪ್ರಶ್ನೆಗಳಿದ್ರೆ ಕೇಳೋದಿದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013ಗೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಬಹುದು. ಮತ್ತು ದೂರವಾಣಿ ಕರೆ ಮಾಡೋದಿದ್ರೆ 0800222206 ಇದಕ್ಕೆ ಕರೆ ಮಾಡಿ ಈ ಅಪ್ಲಿಕೇಶನ್ ಕಾಲ್ ಫಾರ್ ಏನ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅನುಮಾನಗಳಿದ್ರೆ ನೀವು ನಮ್ಮನ್ನು ಕೇಳಿದ್ರೆ ನಾವು ನಮ್ಮ ಡಾಕ್ಟರ್ ಶ್ವೇತಾ ಅವರಲ್ಲಿ ಕೇಳಿ ಉತ್ತರ ಪಡಿತೀವಿ. ಕೇಳ್ತಾರೆ, ಇದು ಲಂಚ್ ಬಾಕ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ವೇತಾ ಅವರು, ಹಿರಿಯ ವಿಜ್ಞಾನಿಗಳು, ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯ. ಮೇಡಮ್, ಹೇಳ್ತಾ ಇದ್ರಿ, ಈಗ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ವಿ, ಈ ತಿಂಗಳ ಕೊನೆ ದಿನಾಂಕ. ರಾಜ್ಯ ಮಟ್ಟದ ಎರಡು ಪ್ರಶಸ್ತಿಗಳಿಗೆ ಜಿಲ್ಲೆಯ ಯಾವ ರೈತರು ಬೇಕಾದ್ರೂ ಹಾಕಬಹುದು, ಅದರಲ್ಲಿ ಮಹಿಳೆ ಪುರುಷ ಅನ್ನೋ ವ್ಯತ್ಯಾಸಗಳಿಲ್ಲ, ಸಮಗ್ರ ಕೃಷಿ ಮಾಡಿರಬೇಕು ಅಂತ ಹೇಳಿ. ಈಗ ನಾವು ಅಪ್ಲಿಕೇಶನ್ ತಗೋಬೇಕು ಅಂತ ಅಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ?
2: ಮೊದಲನೇದಾಗಿ ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಮೇಡಮ್, ಆನ್ಲೈನ್ ಅಲ್ಲಿ ನಿಮ್ಗೆ ವೆಬ್ಸೈಟ್ ಅಲ್ಲಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ತಗೋಬಹುದು. www.uasbengaluru.edu.in ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ನ ಅವರು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನ ಫಿಲ್ ಮಾಡಿಬಿಟ್ಟು ಸಮೀಪದ ಕೃಷಿ ಇಲಾಖೆ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅವರು ಸಬ್ಮಿಟ್ ಮಾಡಬಹುದು. ಅಥವಾ ನಿಯರ್ ಬೈ ಇರುವಂತಹ ಯಾವುದೇ ಕೃಷಿ ಇಲಾಖೆ ಆಗಿರಬಹುದು, ಕೃಷಿ ಇಲಾಖೆ ಕಚೇರಿ ಅಥವಾ ಕೆವಿಕೆಗಳ ಕಚೇರಿಗೆ ಹೋದ್ರೆ ಈವನ್ ಅವರು ಹಾರ್ಡ್ ಕಾಪಿನೂ ಕೂಡ ತಗೊಂಡು ಫಿಲ್ ಮಾಡಿ ಸೂಕ್ತ ದಾಖಲೆಗಳನ್ನ ಕೊಟ್ಟು ಸಬ್ಮಿಟ್ ಮಾಡಬಹುದು. ಮೇಡಮ್,
1: ನೀವ್ ಹೇಳಿದ್ರಿ ಒಂದೇ ಒಂದು ವಾಣಿಜ್ಯ ಬೆಳೆ ಬೆಳೆದ್ರೆ ಮಾತ್ರ ಇದು ಆಯ್ಕೆಗೆ ಪರಿಗಣನೆ ಆಗೋಲ್ಲ, ನಾವು ಪರಿಶೀಲನೆ ಮಾಡ್ತೀವಿ, ಸ್ಪಾಟ್ ಗೆ ಬರ್ತೀವಿ, ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಹೇಳಿ. ಹಾಗೆ ಬಂದಾಗ ಆ ಜಮೀನು, ಈಗ ನಾನು ಎಲ್ಲ ಮಾಡಿದೀನಿ, ತೋಟಗಾರಿಕೆ ಬೆಳೆ ಹಾಕಿದೀನಿ, ಕೃಷಿ ಬೆಳೆಗಳನ್ನ ಹಾಕಿದೀನಿ, ಹೈನುಗಾರಿಕೆ ಮಾಡಿದೀನಿ, ನೀವು ಹೇಳಿದಾಗೆ ಜೇನು ಸಾಕಣೆ ಮಾಡಿದೀನಿ, ಎಲ್ಲವನ್ನೂ ಮಾಡಿದೀನಿ, ಆದ್ರೆ ಜಮೀನ್ ಮಾತ್ರ ನಂದಲ್ಲ ಬೇರೆಯವ್ರದ್ದು ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಬಂದಿದೆ ನಮ್ಗೆ ಆತರದೊಂದು, ಬಸವರಾಜ್ ಕೊಳಕಿ ಗೋಕಾಕ್ನಿಂದ. ಅವಾಗ ಏನ್ ಮಾಡ್ಬೇಕು, ಸ್ವಂತದ್ದಾಗಿರ್ಬೇಕಾ ಅಥವಾ ಬೇರೆಯವ್ರದ್ದಾದ್ರೂ ನಾನು ಈ ತರ ಸಮಗ್ರ ಕೃಷಿ ಮಾಡಿದ್ರೆ ನಾನು ಅರ್ಹನಾ ಅಂತ ಕೇಳಿದ್ದಾರೆ.
2: ಅಂದ್ರೆ ಇವಾಗ ನೀವು ಲೀಸ್ ಆಗಿ ತಗೊಂಡು ಮಾಡೋದು ಹೇಳ್ತಿದ್ದೀರಾ ಮೇಡಮ್?
1: ಅದು
2: ತಗೊಂಡು
1: ಆ ಜಾಗನ ನಾನು ಸ್ವಂತಕ್ಕೆ ಅಂತ ಬರ್ಸ್ಕೊಂಡಿಲ್ಲ, ಇನ್ನ ನನ್ನ ಹೆಸರಲ್ಲಿಲ್ಲ, ಬೇರೆಯವ್ರ ಹೆಸರಲ್ಲೇ ಇದೆ.
2: ಇವಾಗ ನಮ್ ತಂದೆ ಹೆಸರಲ್ಲಿ ಇರುತ್ತೆ, ಆದ್ರೆ ನನ್ನ ಹೆಸರಿಗೆ ಬಂದಿರೋದಿಲ್ಲ. ವಂಶ ವೃಕ್ಷವನ್ನ ಕೊಟ್ಬಿಟ್ಟು ಮಾಡಬಹುದು. ಇವಾಗ ನನ್ನ ತಂದೆಗೆ ನಮ್ಮ ನಾಲ್ಕೈದು ಜನ ಮಕ್ಳು ಇರ್ತಾರೆ, ನಾಲ್ಕೈದು ಜನ ಮಕ್ಳು ಕೂಡ ಈ ಕೃಷಿಯನ್ನು ಮಾಡಿ ಸಾಧನೆ ಮಾಡ್ತಾ ಇರ್ತೀವಿ. ಸೊ ಹಂಗಿದ್ದಾಗ ನನ್ನ ಹೆಸರಲ್ಲಿ ಇರಲ್ಲ ಜಮೀನು ಅಂತಾದಾಗ, ಸೊ ಆ ವಂಶ ವೃಕ್ಷವನ್ನ ಸಬ್ಮಿಟ್ ಮಾಡ್ಬಿಟ್ಟು ಅವರು ಅಪ್ಲಿಕೇಶನ್ಗೆ ಅರ್ಹರಾಗಿರ್ತಾರೆ.
1: ಓಕೆ, ಆಯ್ಕೆ ಪ್ರಕ್ರಿಯೆಗಳು ಹೇಗಿರುತ್ತೆ ಮೇಡಮ್ ಇದಕ್ಕೆ?
2: ಈಗ ಮುಖ್ಯವಾಗಿ ಅಪ್ಲಿಕೇಶನ್ July 31st ವರೆಗೂ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತವೆ ಅದನ್ನೆಲ್ಲದನ್ನು ಕೂಡ ಅಲ್ಲಿನ ಕೃಷಿ ವಿಜ್ಞಾನ ಕೇಂದ್ರದ ಅಥವಾ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ತಲುಪಿಸಿರ್ತಾರೆ. ಅದರ ನಂತರ ಕಮಿಟಿ ಮಾಡಿರ್ತಾರೆ ಮೇಡಮ್, ಕಮಿಟಿ ಮಾಡಿರ್ತಾರೆ. ಈ ಕಮಿಟಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಪ್ಲಿಕೇಶನ್ಗೆ ಅಲ್ಲಿನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಏನು ಸಂಚಾಲಕರಿರ್ತಾರೆ. ಈಗ ನಮ್ಮ ರಾಮನಗರ, ಬೆಂಗಳೂರು ದಕ್ಷಿಣ ತಗೊಂಡ್ರೆ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಏನು ಕನ್ವೀನರ್ ಇರ್ತೀನಿ. ಮತ್ತೆ ಇಲ್ಲಿ ಚೇರ್ಮನ್ ಬಂದು ಅಧ್ಯಕ್ಷರು ಬಂದ್ಬಿಟ್ಟು ಜಂಟಿ ಕೃಷಿ ನಿರ್ದೇಶಕರು ಇರ್ತಾರೆ. ಮತ್ತೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು, ಈಗ ಕೃಷಿ ಇಲಾಖೆಯಿಂದ ಜಂಟಿ ಕೃಷಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆಯಿಂದ
1: ರೇಷ್ಮೆ ಇಲಾಖೆ,
2: ರೇಷ್ಮೆ ಇಲಾಖೆ, ಹೈನುಗಾರಿಕೆ, ಎಲ್ಲಾ ಇಲಾಖೆಗಳಿಂದನೂ ಕೂಡ ಒಬ್ರು ಪ್ರತಿನಿಧಿಗಳಿರ್ತಾರೆ. ಈ ಪ್ರತಿನಿಧಿಗಳು ಬಂದಿರುವಂತಹ ಅಪ್ಲಿಕೇಶನ್ ನಲ್ಲಿ, ಈಗ ನಮ್ಗೊಂದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಗೆ 10 ಅಪ್ಲಿಕೇಶನ್ ಬಂದಿರುತ್ತೆ ಅಂದ್ರೆ ಅದನ್ನ ಸ್ಕೋರ್ ಕಾರ್ಡ್ ಮಾಡ್ತೀವಿ. ಒಂದು ಇವಾಗ ನಾವು ಮಣ್ಣು ಮತ್ತು ಸಂರಕ್ಷಣೆಗೆ ಇಷ್ಟು ಮಾರ್ಕ್ ಅಂತ ಹೇಳ್ತೀವಿ, ಆಮೇಲೆ ಕೃಷಿ ಬೆಳೆಗಳಿಗೆ, ತೋಟಗಾರಿಕಾ ಬೆಳೆಗಳಿಗೆ ಇಷ್ಟು ಮಾರ್ಕ್ಸ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ನಾವು ಏನು ಸ್ಕೋರ್ ಕಾರ್ಡ್ ಅನ್ನ ಮಾಡಿಬಿಟ್ಟು ಮೂರು ಪ್ರಮುಖವಾಗಿ ಮುಖ್ಯವಾಗಿ ಮೂರು ಜನನ ನಾವು ಶಾರ್ಟ್ ಲಿಸ್ಟ್ ಮಾಡಿ ಆ ಮೂರು ಜನ ಫೀಲ್ಡ್ ವಿಸಿಟ್ ಮಾಡಿ ಅಲ್ಲಿ ಕಂಡು ಬಂದಿರುವಂತಹ ಒಂದು ದಾಖಲಾತಿಗಳನ್ನ ಅವರು ಕ್ರಾಸ್ ವೆರಿಫೈ ಮಾಡ್ತಾರೆ. ಈಗ ನಮ್ಗೆ ಅಪ್ಲಿಕೇಶನ್ ಅಲ್ಲಿ ಅವರು ನಾನು ಕೃಷಿ ಹೊಂಡ ಮಾಡಿಕೊಂಡು ಮೀನ್ ಸಾಕಾಣಿಕೆ ಮಾಡ್ತಿರ್ತೀನಿ ಅಂತ ಬರ್ತಿರ್ತಾರೆ, ಅಲ್ಲಿ ಕ್ರಾಸ್ ಚೆಕ್ ಮಾಡ್ತೀವಿ. ಈಗ ನಾಟಿ ಹಸುಗಳನ್ನ ಸಾಕೊಂಡು ಜೀವಾಮೃತ ಮಾಡ್ತೀವಿ,

0: ಇರ್ತೀವಿ, ಹಸಿರೆಲೆ ಗೊಬ್ಬರವನ್ನ ಬಳಸ್ತೀನಿ ಅಂತ ಅನ್ಕೊಂಡು ಹೇಳಿ ಹಾಕಿರ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ. ಈ ರೀತಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಕೂಡ ಅವರವ್ರದ್ದು ಒಂದು ಏನು ಜಡ್ಜ್ಮೆಂಟ್ ಅನ್ನ ಕೊಟ್ಬಿಟ್ಟು ನಾವು ಫೈನಲ್ ಆಗಿ ಅಧ್ಯಕ್ಷರು ಏನ್ ಜಂಟಿ ಕೃಷಿ ಅಧೀಕ್ಷಕರು ಅಧ್ಯಕ್ಷರು ಇರ್ತಾರಲ್ಲ, ಅವರು ಮೀಟಿಂಗ್ ಮಾಡ್ಬಿಟ್ಟು ಸಭೆಯನ್ನ ಕರೆದ್ಬಿಟ್ಟು ಫೈನಲ್ ಆಗಿ ನಾವೊಂದು ಅಪ್ರೂವ್ ಮಾಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಿಗೆ ಶಿಫಾರಸನ್ನ ಮಾಡ್ತೀವಿ ಅವ್ರ ಹೆಸರನ್ನ. ಇದು ಜಿಲ್ಲಾ ಮಟ್ಟ ಮತ್ತೆ ತಾಲೂಕು ಮಟ್ಟ. ಹಾಗೆ ತಾಲೂಕು ಮಟ್ಟದಲ್ಲಿ ಮುಖ್ಯವಾಗಿ ವಿಶ್ವವಿದ್ಯಾನಿಲಯವು ಯುವ ರೈತರನ್ನ ಪ್ರೇರೇಪಿಸಲಿಕ್ಕೆ ತಾಲೂಕು ಮಟ್ಟದಲ್ಲಿ ಏಜ್ ಲಿಮಿಟ್ ಅನ್ನ ಇಟ್ಟಿರುತ್ತೆ. ತಾಲೂಕು ಮಟ್ಟದಲ್ಲಿ 35 ವರ್ಷದ ಒಳಗಡೆ ಇರುವವರು ಮಾತ್ರ ಇದಕ್ಕೆ ಅರ್ಹರಾಗಿರ್ತಾರೆ, ತಾಲೂಕು ಮಟ್ಟದ ಒಂದು ಅವಾರ್ಡ್ ಅನ್ನ ತಗೊಳ್ಲಿಕ್ಕೆ. ಮೇಡಮ್,
1: ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲ್ ಗೆ ಯಾವುದೇ ಏಜ್ ಲಿಮಿಟ್ ಇರೋದಿಲ್ಲ?
0: ಏಜ್ ಲಿಮಿಟ್ ಇರಲ್ಲ. ತಾಲೂಕು ಮಟ್ಟದಲ್ಲಿ ಒಬ್ಬ ರೈತ ಮತ್ತೆ ಯುವ ರೈತ ಮತ್ತೆ ಯುವ ರೈತ ಮಹಿಳೆ ಇವರು 35 ವರ್ಷದ ಒಳಗಡೆ ಇರಬೇಕು. ಏನಂದ್ರೆ ಟು ಪ್ರಮೋಟ್ ಏನು ಟು ಅಟ್ರಾಕ್ಟ್ ಯೂತ್ಸ್ ಟು ಅಗ್ರಿಕಲ್ಚರ್, ಇಂತಹ ಯುವ ರೈತರಿಗೆ ನಾವು ಪ್ರೇರೇಪಣೆ ಮಾಡಿದಾಗ ಉಳಿದವರು ಕೂಡ ಮೋಟಿವೇಟ್ ಆಗ್ತಾರೆ, ಕೃಷಿಯಲ್ಲಿ ಅವರು ಉಳ್ಕೊಳ್ತಾರೆ, ಕೃಷಿಯಲ್ಲಿ ನಿರತರಾಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಏಜ್ ಲಿಮಿಟ್ ಅನ್ನ ನಾವು 35 ಅಂತ ಇಟ್ಟಿರ್ತಾರೆ ಈ ವಿಶ್ವವಿದ್ಯಾನಿಲಯದಲ್ಲಿ.
1: ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯದ ಬಗ್ಗೆ ನಾವು ಮಾತುಕತೆ ಮಾಡಬೇಕಾಗಿದೆ. ಪ್ರಶಸ್ತಿ ಅಂದ್ರೆ ಏನೇನು ಸಿಗುತ್ತೆ, ಪ್ರದಾನ ಹೇಗಾಗುತ್ತೆ ಅನ್ನೋದು ಮುಂದಿನ ಭಾಗದಲ್ಲಿ ನಾವು ಅದ್ರ ಬಗ್ಗೆ ಮಾತನಾಡೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.
2: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನೀ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬೂಂದ್ ಬೂಂದ್ ಪಾನೀ ಹಮ್ ಮಿಲ್ಕರ್ ಕೆ ಬಚಾಯೇ.
3: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಅಲ್ಲಿ ಯೋರ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ವೇತಾ ಅವರು, ಹಿರಿಯ ವಿಜ್ಞಾನಿಗಳು, ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯ. ರೈತರ ಪ್ರಶಸ್ತಿಗಳಿಗೆ ಅರ್ಜಿ ಆಹ್ವಾನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಮೇಡಮ್, ಒಬ್ರು ನಮಗೆ ಸಂದೇಶ ಕಳಿಸ್ಕೊಟ್ಟು ಪ್ರಶ್ನೆ ಕೇಳಿದ್ದಾರೆ. ಹೆಚ್ ಎಲ್ ಬಸವರಾಜು, ಪುಟ್ಟೆಗೆರೆ, ಹೊಸಹಳ್ಳಿ, ಮಾಡಾಳ ಅಂಚೆ, ಅರಸೀಕೆರೆ ಅವರು. ಮೇಡಮ್, ನಾನು ಅಡಿಕೆ, ನುಗ್ಗೆ, ಬೇವು, ತೆಂಗು, ಬಾಳೆ, ನಿಂಬೆ ಎಲ್ಲಾ ಬೆಳೀತಾ ಇದ್ದೀನಿ, ಸಂಪೂರ್ಣ ಸಾವಯವದಲ್ಲಿ ಬೆಳೀತಾ ಇದ್ದೀನಿ, ಹಾಗಾದ್ರೆ ಇದನ್ನ ಪರಿಗಣಿಸ್ತೀರಾ ಅಂತ ಅವ್ರು ಪ್ರಶ್ನಿಸಿದ್ದಾರೆ.
4: ಪರವಾಗಿಲ್ಲ ಮೇಡಮ್, ಸಂಪೂರ್ಣ ಸಾವಯವದಲ್ಲಿ ಬೆಳೀತಾ ಇದ್ರು ಕೂಡ ಏನು ತೊಂದರೆ ಇಲ್ಲ. ಅವ್ರ ಅಪ್ಲಿಕೇಟ್ ನಲ್ಲಿ ನಮಗೇನಂತಂದ್ರೆ ಎಲ್ಲಾ ಕಾಂಪೋನೆಂಟ್ ಅವ್ರ ಫೀಲ್ಡ್ ಅಲ್ಲಿ ಇರ್ಬೇಕಾಗತ್ತೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಅವ್ರಿಗೆ ಹೇಳ್ತೀವಿ, ನಾವು ಇವಾಗ ನಮ್ ಸ್ಕೋರ್ ಕಾರ್ಡ್ ಅಲ್ಲಿ ಏನಿರತ್ತಲ್ಲ, ಈಗ ಸುಧಾರಿತ ಸಾವಯವ ಕೃಷಿ ಪದ್ಧತಿಗಳು ಅಂತ ಹೇಳ್ತೀವಿ, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ, ನಂತರ ಶೇಖರಣ ಮತ್ತು ಮೌಲ್ಯವರ್ಧನೆನೂ ಆಗಿರ್ಬಹುದು, ಬೆಳೆ ಪದ್ಧತಿಗಳಾಗಿರ್ಬಹುದು, ನೀರಾವರಿ ಪದ್ಧತಿ. ಸೊ ಈ ರೀತಿ ನಮ್ಮ ಸ್ಕೋರ್ ಕಾರ್ಡ್ ಅಲ್ಲೂ ಕೂಡ ಡಿಫ್ರೆಂಟ್ ಏನು ಸ್ಕೋರ್ ಕೂಡ ಇರುತ್ತೆ. ಹಾಗಾಗಿ ಸಾವಯವ ಕೂಡ ಅದ್ರಲ್ಲಿ ಒಂದು ಅಂಶ ಆಗಿರುತ್ತೆ. ಸಂಪೂರ್ಣ ಸಾವಯವ ಇದ್ರೂ ಕೂಡ ಪರವಾಗಿಲ್ಲ, ಅವ್ರು ಅಪ್ಲೈ ಮಾಡಬಹುದು.
3: ಈಗ ತಾವು ಹೇಳಿದ್ರಿ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ನಾವು ಪ್ರಶಸ್ತಿಗಳನ್ನ ಕೊಡ್ತೀವಿ ಅಂತ ಹೇಳಿ, ಪ್ರಶಸ್ತಿ ಏನನ್ನ ಒಳಗೊಂಡಿರುತ್ತೆ ಮೇಡಮ್?
4: ಈಗ ನಾನು ತಾಲೂಕು ಮಟ್ಟದ ಹೇಳಿದ್ವಿ, ತಾಲೂಕು ಮಟ್ಟದಲ್ಲಿ ಅವ್ರಿಗೆ ಪ್ರಶಸ್ತಿ ಪತ್ರ ಒಂದ್ ಪ್ರತಿ ತಾಲೂಕಲ್ಲೂ ಕೂಡ ಒಬ್ಬ ರೈತ ಪ್ಲಸ್ ಒಬ್ಬ ಯುವ ರೈತ ಪ್ಲಸ್ ಅವ್ರಿಗೆ 5,000 ನಗದು ಒಂದು
3: ಪ್ರಶಸ್ತಿ ಮೊತ್ತ ನೀಡ್ತೀರಾ?
4: ಜಿಲ್ಲಾ ಮಟ್ಟಕ್ಕೆ ಬಂದ್ರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಬ್ಬ ರೈತ ಮತ್ತೆ ಒಬ್ಬ ರೈತ ಮಹಿಳೆ ಅವರಿಗೆ 7,500 ಅವರಿಗೆ ಪ್ರಶಸ್ತಿ ಇರುತ್ತೆ. ಹಾಗೆ ಇನ್ನ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮತ್ತೆ ರೈತ ಮಹಿಳಾ ಪ್ರಶಸ್ತಿಗೆ 25,000 ಅಮೌಂಟ್ ಇರುತ್ತೆ. ನೆಕ್ಸ್ಟ್ ಡಾಕ್ಟರ್ MH ಮರಿಗೌಡ ರಾಜ್ಯ ಮಟ್ಟದ ಅತ್ಯುತ್ತಮ ತೋಟಗಾರಿಕಾ ರೈತ ಮತ್ತೆ ರೈತ ಅಥವಾ ರೈತ ಮಹಿಳೆಗೂ ಕೂಡ 25,000. ಮತ್ತೆ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ರಾಜ್ಯ ಮಟ್ಟದ ಪ್ರಶಸ್ತಿಗೂ ಕೂಡ 25,000 ಇರುತ್ತೆ ಮೇಡಮ್.
3: ಓಕೆ, ಸೊ ಈ ಪ್ರಶಸ್ತಿ ಪ್ರದಾನ ಬೆಂಗಳೂರಲ್ಲಿ ಅಕ್ಟೋಬರ್ ಅಂದು ನಡೆಯುತ್ತೆ ರಾಜ್ಯ ಮಟ್ಟದ ಅಂತ ಹೇಳಿದ್ರಿ.
4: ಹೌದು ಹೌದು.
3: ಹಾಗಾದ್ರೆ ಈ ಒಂದು ಕಾರ್ಯಕ್ರಮದ ನಂತರ ಅಪ್ಲಿಕೇಶನ್ಸ್ ಹಾಕೋರಿಗೆಲ್ಲ ತುಂಬಾ ಜನ ಡೌಟ್ಸ್ ಎಲ್ಲ ಕೇಳಿದ್ದಾರೆ. ಸೊ ಅವರ ಡೌಟ್ಸ್ ಕ್ಲಿಯರ್ ಆಗಿ ಅವರು ಅಪ್ಲಿಕೇಶನ್ ಹಾಕ್ಲಿ, ಹೆಚ್ಚು ಅಪ್ಲಿಕೇಶನ್ ಬಂದು ಅತ್ಯುತ್ತಮವಾದಂತಹ ರೈತರನ್ನ ಆಯ್ಕೆ ಮಾಡ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಕೊನೆಯದಾಗಿ ಏನ್ ಹೇಳ್ತೀರಾ ನಿಮ್ಮ ಈ ಒಂದು ಅರ್ಜಿಗಳನ್ನ ಕರೆದಿರೋದ್ರ ಬಗ್ಗೆ ರೈತರಿಗೆ ತಾವು ನೀಡುವಂತ ಒಂದು ಸಂದೇಶ?
4: ಓಕೆ, ಖಂಡಿತವಾಗ್ಲೂ ಮೇಡಮ್, ಇದು ಆಕ್ಚುಲಿ ನಮ್ಮ ಕೃಷಿಯಲ್ಲಿ ಸಾಧನೆ ಮಾಡಿದಂತಹ ರೈತರನ್ನ ಗುರುತಿಸಿ ಅವರಿಗೊಂದು ಗೌರವಿಸುವಂತಹ ಕಾರ್ಯಕ್ರಮ, ಮತ್ತೆ ರೈತರಲ್ಲಿ ಹೊಸ ಒಂದು ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಿಕ್ಕೆ ಒಂದು ಅವರಿಗೆ ಒಂದು ಪ್ರೇರೇಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ. ಈ ಗುರುತಿಸಿದಾಗ ಅವರು ಇತರೆ ರೈತರಿಗೂ ಕೂಡ ಒಂದು ಮಾದರಿ ಆಗ್ತಾರೆ. ಈಗ ಬಹುಶಃ ನಮ್ಮ ಊರಲ್ಲಿ ಯಾರೋ ಒಬ್ರು ತುಂಬಾ ಅಂತವ್ರಿಗೆ ನಾವು ಪುಷ್ ಮಾಡೋಣ, ಯಾಕಂತಂದ್ರೆ ಅವ್ರಿಗೆ ಸ್ವತಃ ಅರ್ಜಿ ಹಾಕ್ಲಿಕ್ಕೆ ಅವ್ರಿಗೆ ನಾವೇ ಅರ್ಜಿ ಹಾಕಿ ತಗೋಬೇಕಂತಾನು ಇರುತ್ತೆ. ಸೊ ಹಂಗಿದ್ದಾಗ ನೀವು ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯಾರೇ ವಿಸ್ತರಣಾಧಿಕಾರಿಗಳಾಗಿರ್ಬೋದು, ಇಲಾಖೆಗಳ ಕೆಲಸ ಮಾಡುವಂತಹ ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಭಾಗದಲ್ಲಿ ಒಳ್ಳೆ ಅತ್ಯುತ್ತಮವಾದ ಕೃಷಿಯನ್ನ ಮಾಡ್ತಿರುವಂತಹ ರೈತರನ್ನ ನೀವು ಗುರುತಿಸಿ ಅವ್ರಿಗೆ ಪ್ರಮೋಟ್ ಮಾಡಿ, ಇಲ್ಲಾಂದ್ರೆ ಕೂಡ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಮಗ್ ಶೇರ್ ಮಾಡಿದ್ರು, ನಾವು ಅವ್ರಿಗೆ ಅಪ್ಲಿಕೇಶನ್ ಅವ್ರ ಹತ್ರ ತರಿಸ್ಕೊಳ್ತೀವಿ. ಈ ರೀತಿ ಒಟ್ಟಿನಲ್ಲಿ ಒಬ್ಬ ಡಿಸರ್ವ್ ಇರುವಂತಹ ಕೃಷಿಕನಿಗೆ, ಉತ್ತಮ ಕೃಷಿ ಮಾಡ್ತಾ ಇರುವಂತಹ ಕೃಷಿ ಮಹಿಳೆಯರಿಗೆ ಈ ಅವಾರ್ಡ್ ಅನ್ನ ಸಲ್ಲಬೇಕು ಅಂತ ನಾನು ಈ ಕಾರ್ಯಕ್ರಮ ಮುಖಾಂತರ ಕೇಳ್ಕೊಳ್ತೀನಿ ಮೇಡಮ್.
3: ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ವೆಬ್ಸೈಟ್, ಅಪ್ಲಿಕೇಶನ್ ಸಿಗುವಂತ ವೆಬ್ಸೈಟ್ ನೀವು ಹೇಳಿ, ಅಥವಾ ನೀವೇನಾದ್ರು ಫೋನ್ ನಂಬರ್ ಕೊಡೋದು ಇಚ್ಛೆ ಇದ್ದಲ್ಲಿ ಇಲಾಖೆ ನಂಬರ್ ಇದ್ರೆ ಅದನ್ನ ಶೇರ್ ಮಾಡಬಹುದು.
4: ಖಂಡಿತವಾಗ್ಲೂ ಮೇಡಮ್. ವೆಬ್ಸೈಟ್ www.UASBANGAELORE bengaluru.edu.in ಇದರಲ್ಲಿ ವೆಬ್ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಟೋಲ್ ಫ್ರೀ ನಂಬರ್ ಕೂಡ ಇದೆ ಮೇಡಮ್, ರಾಜ್ಯದ ಎಲ್ಲ ಎಲ್ಲಿಂದನೂ ಕೂಡ ಕರೆ ಮಾಡಬಹುದು. 080-333-0153. ಇದಕ್ಕೂ ಕೂಡ ಕರೆ ಮಾಡಿ ಅವರು ಮಾಹಿತಿಯನ್ನು ತಗೋಬಹುದು. ಮತ್ತೆ ಸಮೀಪದ ಯಾವುದೇ ಇಲಾಖೆಗಳಲ್ಲಿ ಹೋದ್ರೂ ಕೂಡ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಬಿಟ್ಟಿರುವಂತಹ ಅಪ್ಲಿಕೇಶನ್ಸ್ ರಿಲೇಟೆಡ್ ಏನೇ ಕ್ವೈರೀಸ್ ಇದ್ರು ಕೂಡ ಅವರು ಆನ್ಸರ್ ಮಾಡ್ತಾರೆ ಮೇಡಮ್.
3: ಇನ್ನೊಂದ್ಸಲ ನಂಬರ್ ಹೇಳಿ ಮೇಡಮ್.
4: 080-0083-0153-53. ಎಕ್ಸ್ಟೆನ್ಷನ್ ನಂಬರ್ 401.
3: ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆಯರು ನೀವಾಗಿದ್ದಲ್ಲಿ ದಯವಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಅರ್ಜಿನ ಹಾಕಿ ಪ್ರಶಸ್ತಿಯ ಗೌರವವನ್ನು ಪಡೆದುಕೊಳ್ಳಿ ಅಂತ ಆಶಿಸ್ತಾ, ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದಂತಹ ಡಾಕ್ಟರ್ ಶ್ವೇತಾ ಅವರಿಗೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಅಂಡ್ ಆಲ್ ದ ಬೆಸ್ಟ್ ಫಾರ್ ದ ಪ್ರೋಗ್ರಾಮ್.
4: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
3: ಥ್ಯಾಂಕ್ ಯು. ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಇನ್ನ ಎರಡು ಮೂರು ದಿನ ಬಿಟ್ಟು ಬೆಳಗಾವಿ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಯಲ್ಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ.
0: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಹೆಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಹೆಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಹೆಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆಯಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017 ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಡಿ ಗ್ರಾಹಕರು 40 ಎಚ್ಪಿ ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು ಈವರೆಗೆ 214,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 145,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು 138,521 ಎಲೆಕ್ಟ್ರೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು.

ಆಲಾಪ ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಅರೆ ಇದೇನ್ರಿ ಸೌಂಡು, ಯಾರು ನಮ್ಮ ಸೈಲೆಂಟ್ ಆಗಿರೋ ಕೇಳ್ತಿದ್ರೆ ಅನ್ಕೋಬೇಡಿ. ಚಿತ್ರದಿಂದ ಕೇಳಿದ್ರಿ ಗೀತೆಯನ್ನ, ಅವನಲ್ಲಿ ಇವಳಿಲ್ಲಿ, ಎಲೆನ್ ಶಾಸ್ತ್ರಿ ಅವರ ದನಿಯಲ್ಲಿ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ, ಉಪಿಂದ ಅವರ ಸಾಹಿತ್ಯ ರಚನೆ. ಇದಕ್ಕೂ ಮುನ್ನ ಜನಪ್ರಿಯ ಚಿತ್ರಗೀತೆಗಳಾಗಿ ಮೂಡಿ ಬಂದದ್ದು ಶೃಂಗಾರ ಕಾವ್ಯ ಚಿತ್ರದಿಂದ ಓ ಮೇಘ ಮೇಘವೇ, ಓ ಮೇಘವೇ ಮೇಘವೇ, ಮೇಘ ಹುಡ್ಕೊಂಡು ಬರ್ತಾರಾ ಚಿತ್ರ ಮತ್ತು ಎಸ್ ಪಿ ಬಿ ಅವರ ಕಂಠ ಸಿರಿಯಲ್ಲಿ ಆಮ್ಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ. ಮುಂದೆ ನಿಮಗಾಗಿ ಕೇಳಿ ಬರ್ತಾ ಇದೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಹಂಸಲೇಖ ಅವರ ಸಂಗೀತ ಸಂಯೋಜನೆ, ಸಾಹಿತ್ಯ ರಚನೆಯಲ್ಲಿ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ದನಿಯಲ್ಲಿ, ಮಿಡಿದ ಹೃದಯಗಳು ಚಿತ್ರದಿಂದ ದೇವಲೋಕ ಪ್ರೇಮಲೋಕ ಅದುವೇ ನಾವಿರೋ ಲೋಕ.

0: अंकल, वो औरतें सर पर क्या रखकर लेके जा रही हैं?
1: अपने आदमियों के लिए खाना। किसान सुबह से शाम तक खेतों पर काम करते हैं और औरतें घर व बच्चों की देखभाल करती हैं और खाना बनाकर लाती हैं।
2: अपने गांव जैसा लगता है ना सब कुछ।
1: जी हाँ, भारत और मिस्र की प्राचीन सभ्यता में भी बड़ी समानता है। मिस्र के लोग सूर्य देवता की पूजा किया करते थे। मंदिरों में देवी देवताओं की मूर्तियां होती थी। पिता नील की भी पूजा की जाती थी। अच्छा श्वेता, एक पहेली पूछो।
0: पूछिए।
1: हर साल जुलाई से लेकर अक्टूबर तक नील नदी में पानी चढ़ता जाता है, जबकि यहाँ वर्षा नाम मात्र की होती है, बताओ कैसे?
0: हर साल पानी चढ़ता है।
1: हाँ, इतना कि कभी कभी बाढ़ आ जाती है।
2: और मिस्र में वर्षा होती नहीं।
1: हाँ,
2: अजीब सी बात है।
1: हार गए?
0: हाँ अंकल, आप ही बताइए ना, ऐसा क्यों होता है?
1: प्राचीन मिस्र के लोग भी इस रहस्य को कभी नहीं समझ पाए। 19वीं शताब्दी के अंत में जाकर इसका भेद खुला।
2: अच्छा, वो कैसे?
1: देखिए, नील नदी में दो नदियों का पानी आकर मिलता है, सफेद नील का और नीली नील का। सफेद नील युगांडा की विक्टोरिया झील से निकलती है। पूरे साल उसमें पानी एक जैसा रहता है, इसलिए उसके कारण तो पानी बढ़ नहीं सकता। लेकिन नीली नील इथियोपिया के पहाड़ों से निकलती है। पहाड़ों की बर्फ पिघलकर नीली नील में बहती है। साथ ही इथियोपिया के पठारी क्षेत्रों में भारी वर्षा होती है, उसका पानी भी नीली नील में आता है। बस इसी कारण हर साल नील नदी का पानी चढ़ता है।
0: मैं सोच रही थी कि ऐसी ही कोई वजह होगी, पर
2: ए श्वेता, तुम झूठ कब से बोलने लगी?
1: जानते हैं, प्राचीन मिस्र के लोग नील नदी में आने वाली इस बाढ़ को देवताओं का क्रोध मानते थे, इसलिए हर साल देश की सर्वश्रेष्ठ सुंदरी का चुनाव किया जाता। बड़ी धूमधाम के साथ पिता नील की पूजा की जाती। और फिर उस सुंदरी को नदी में फेंक दिया जाता।
0: कितनी बुरी बात है।
2: सो तो है, लेकिन उस समय के लोग बाढ़ का सही कारण नहीं जानते थे ना।
1: अब तो जान गए हैं, फिर भी ये प्रथा कायम है। बस अब सुंदरी के स्थान पर एक गुड़िया अर्पित की जाती है।
0: गुड़िया ही क्यों, गुड्डा क्यों नहीं?
2: हाँ बेकादर, इस सवाल का जवाब तो जाने।
1: इसका जवाब मेरे पास तो है नहीं। मैं पूछ कर बताऊंगा।
0: अंकल सुनिए, कोई गीत गा रहा है उधर खेतों में, है ना?
2: कितना सुंदर गीत है। अच्छा कादिर, क्या हम लोग आसमान बांध देख सकते हैं?
1: इस स्टीमर से तो नहीं। कल कार से आपको मैं वहां ले चलूंगा।
0: वहां क्या है अंकल?
1: 364 फीट ऊंचा और 12,565 फीट लंबा बांध है बेटा, जिसके पीछे 300 मील लंबी झील बनाई गई है। इसे नासिर झील का नाम दिया गया है।
2: इस बांध के बन जाने से मिस्र के लोगों को काफी फायदा हुआ होगा।
1: हाँ बिल्कुल, अब सिंचाई आसानी से हो जाती है। बांध से पैदा हुई बिजली से उद्योगों को भी बढ़ावा मिला है, लोगों के जीवन में खुशहाली आई है।
2: आबू सिंबल के मंदिर भी यही कहीं है ना कादिर?
1: हाँ, बांध के पास ही पहाड़ी पर। जानते हैं, बांध के पीछे जो झील बनाई गई है, ये मंदिर उसमें डूब गए होते, लेकिन वैज्ञानिकों और पुरातत्व विशेषज्ञों ने इन मंदिरों को बड़ी होशियारी से घाटी से हटवाकर पहाड़ी पर स्थापित करवा दिया।
0: पापा, मैं भी देखूंगी वो मंदिर।
2: अरे मुझसे कहने का क्या फायदा बेटा, अपने कादिर अंकल से कहो।
0: अंकल ले चलेंगे ना हमें?
1: हाँ हाँ, अगर तुम एक पहेली पूछ दो तो।
0: क्या फिर से पहेली? क्या आबू सिंबल के मंदिर की भी कोई पहेली है?
3: श्रोताओं, अभी आपने सुना कार्यक्रम नील के किनारे, और अब इसी के साथ हम अपने उमंग कार्यक्रम को विराम देने की आज्ञा चाहते हैं। तो अपने मित्र अजीत
4: और विमलेश को उमंग कार्यक्रम की तकनीकी टीम के साथ आज्ञा दीजिए। कल फिर से होगी मुलाकात। नमस्कार,
5: उमंग, उमंग, उमंग, उमंग, उमंग।
6: आकाशवाणी।
4: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
6: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿ ವಿ ಅವರು. ನಮಸ್ಕಾರ ಮೇಡಮ್.
7: ನಮಸ್ತೆ ಸರ್.
6: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನ್ ಮಾಡಬೇಕು ಅದ್ರ ಬಗ್ಗೆ ಹೇಳಿ.
7: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಬಗ್ಗೆ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮ್ಗೆ ಡೈರೆಕ್ಟ್ ಆಗಿ ಆತರ ಏನು ಆಪ್ಷನ್ ಇಲ್ಲ, ಬಟ್ ಒಂದು ಆರ್ ಟಿ ಸಿ ಯಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವನಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿ ಅನ್ನ ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರೂ ಶೂರಿಟಿ ಆಗಿ
6: ಏನಾದ್ರೂ
7: ಹಸ್ತಾಂತರ ಆಗಿದೆ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
6: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗಬೇಕಾಗತ್ತ?
7: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರಿರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ಅಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
6: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ
7: ಸಿಗುತ್ತೆ. ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
6: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ಕೆ ನೋಡಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ನೆ ಅಂತ ಹೇಳಿ ಹಿಂದೆ ಸರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ, ಈಗ ತಾವು ಮಾತಾಡ್ತಾ ಇರಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಹೀಗೆ ಎಲ್ಲಾ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
7: ಆ ತರ ರೈಟಿಂಗ್ ಅಲ್ಲಿ ಏನು ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
6: ಅಷ್ಟೇ.
7: ನಾನು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಅಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
6: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು, ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಕೆಲವು ಘಟನೆಗಳಲ್ಲಿ ಆ ಮಾರುವವರು ಶಾಮಿಲ್ ಆಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆನೂ ಹೋಗಿ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
7: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
6: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
7: ಥ್ಯಾಂಕ್ ಯು ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೈನ್, बारिश के पानी की एक एक बूंद को हमें बचाना है. तो मेरा खास आग्रह है, वर्षा का बूंद बूंद पानी हम मिलकर के बचाएं.
2: जल है तो हम है. आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं. इस बारिश आइए जुड़े कैच द रेन अभियान से.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:37. ಇದು ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು. ಇನ್ನೇನು ಸ್ವಲ್ಪ ಹೊತ್ತು ಸಂಜೆ ಸಾಕ್ತಾ ಇದ್ದೀವಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂ ಬಿಸಿಲು ಕಾರ್ಯಕ್ರಮ ಶುರುವಾಗ್ತಾ ಇದೆ. ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಎಂದಿನಂತೆ ನೀವು ನಿಮ್ಮ ಉತ್ತರವನ್ನ ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489091013 9480901013 ವಾಟ್ಸ್ಆಪ್ ಮಾಡಬೇಕು. ಪ್ರಶ್ನೆ ಹಾಡಿನ ರೂಪದಲ್ಲಿ ಬರ್ತಾ ಇದೆ. ಒಂದು ಸಣ್ಣ ಬಿಟ್ಟನ್ನು ಕೇಳಿಸ್ತೀವಿ, ಕೇಳಿಸ್ಕೊಳ್ಳಿ. ಆನಂತರ ಪ್ರಶ್ನೆ ಏನು ಅಂತ ಹೇಳ್ತೀವಿ, ಉತ್ತರವನ್ನ ಕರೆಕ್ಟ್ ಆಗಿ ಕಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ, ಅಯ್ಯೋ ಏನ್ ಮೇಡಮ್ ಹಿಂಗ್ ಕಿವಿ ಕೊಡೋ ಅಷ್ಟಲ್ಲಿ ಕಟ್ಟಾಗೋಯ್ತಲ್ಲ ಅನ್ಕೊಂಡ್ರ, ಓಕೆ ಪರವಾಗಿಲ್ಲ, ಇನ್ನೊಂದ್ ಚಾನ್ಸ್ ಕೇಳಿಸ್ಕೊಳ್ಳಿ. ಇನ್ನೊಮ್ಮೆ ಈ ಗಾಯಕರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಈ ಹಾಡಿನಲ್ಲಿ ಗಾಯಕರು ಬರ್ತಾರೆ, ಗಾಯಕರು ಅಂತ ತಕ್ಷಣ ಅರ್ಥ ಆಗ್ಬೇಕು ನಿಮ್ಗೆ, ಅಲ್ಲಿ ಇಬ್ಬರಿದ್ದಾರೆ ಅಂತ. ಸೊ ಆ ಗಾಯಕರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಯಾರು ಅಂತ ನೀವು ಟೈಪ್ ಮಾಡಿ, ನಮಗೂ ಕೂಡ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೋಮ್ ಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನ ಕೇಳಿದ್ವಿ, ಒಂದು ಮ್ಯೂಸಿಕ್ ಬಿಟ್ ಅನ್ನ ಕೇಳಿಸಿ ಗಾಯಕರು ಯಾರು ಅಂತ ಪ್ರಶ್ನೆ ಮಾಡಿದಕ್ಕೆ ಸಾಕಷ್ಟು ಜನ ಉತ್ತರಗಳನ್ನ ಕಳಿಸಿದ್ದಾರೆ. ಮತ್ತೊಮ್ಮೆ ಆ ಮ್ಯೂಸಿಕ್ ಬಿಟ್ ಅನ್ನ ಕೇಳಿಸ್ಕೊಳ್ಳೋಣ. ಯಾರು ಈ ಗಾಯಕರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್, ವಿಜಯನಗರ್, ಜಯಶ್ರೀ ಸುನಿಲ್, ರಾಜಾಜಿನಗರ್, ಕಬಾಡಿ ವೆಂಕಟೇಶ್, ಇಂದಿರಾ ಬಿಂದಿಪೇಟೆ, ನೇತ್ರಾ ಕೆಂಗೇರಿ, ಬಾಬಾ ಕಲ್ಯಾಣ್, ಎನ್ಜಿ ಬಸವರಾಜು, ಚಿತ್ರದುರ್ಗ, ಹ್ಯಾಬಿಲ್ ರಾಘವೇಂದ್ರ, ಅಪ್ಪರ್ ಹುತ್ತ, ಭದ್ರಾವತಿ, ಶರಣಪ್ಪ ಅಂಗಡಿ, ಹಟ್ಟಿ, ಚಿನ್ನದ ಗಣಿ, ಪ್ರಸನ್ನಕುಮಾರ್, ದಾವಣಗೆರೆ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಬಿ ಶ್ರೀನಿವಾಸ್ ಅನ್ನೋದು ಸರಿ ಉತ್ತರ. ಆ ಉತ್ತರ ಕೊಟ್ಟಂತಹ ಎಲ್ಲ ಕೇಳುಗರಿಗೂ ಕೂಡ ನಮ್ಮ ಚಪ್ಪಾಳೆಯ ಅಭಿನಂದನೆ. ಎಸ್ಪಿಬಿ ಹಾಗೂ ಪಿಬಿಎಸ್ ಅಂತ ಯಾರು ಉತ್ತರ ಕಟ್ಟಿದ್ದೀರಾ? ನೀವೆಲ್ಲರೂ ಕೂಡ ಗೆದ್ದಿದ್ದೀರಾ ಮತ್ತು ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಸರಿಯಾಗಿ ಕೇಳಿಸ್ಕೊಳ್ಳಿ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಡ್ಯಾಶ್ ಖಾಲಿ ಜಾಗ ಭರ್ತಿ ಮಾಡಿ ಅನ್ನೋದು ನಮ್ಮ ಪ್ರಶ್ನೆ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಡ್ಯಾಶ್ ಉತ್ತರ ಏನು? ಅದನ್ನ ಟೈಪ್ ಮಾಡಿ, ನಿಮ್ಮ ಹೆಸರು ಮತ್ತು ಊರನ್ನ ಟೈಪ್ ಮಾಡಿ 9480901013 ವಾಟ್ಸ್ಆಪ್ ಮಾಡಿ, ಅಥವಾ ಕರೆ ಮಾಡೋದಾದ್ರೆ 0800-222-8120602-22-81206-0200-81-2006 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಉತ್ತರವನ್ನು ಹೇಳಬಹುದು. ಇದೀಗ ನಾವು ಕೇಳಿದ್ವಲ್ಲ, ನಮ್ಮ ಎಸ್ಪಿಬಿ ಹಾಗೂ ಪಿಬಿಎಸ್ ಅವರ ದನಿಯಲ್ಲಿ ಮೂಡಿ ಬಂದಂತಹ ಗೀತೆಯನ್ನು ಪೂರ್ತಿಯಾಗಿ ಕೇಳೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: Where there's water, there's life. Come, let us adopt to rainwater harvesting techniques in our homes and offices. Let us build recharge pits and shafts, fix defunct borewells, remove silt from water bodies, plant as many trees as possible. This monsoon, let us join Catch the Rain campaign.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆಯನ್ನ ಕೇಳಿದ್ವಿ, ನಮ್ಮ ರಾಜ್ಯದ ಅಂದ್ರೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಡ್ಯಾಶ್ ಖಾಲಿ ಜಾಗವನ್ನ ಭರ್ತಿ ಮಾಡಿ, ಸರಿಯಾದ ಉತ್ತರವನ್ನ ಕಳಿಸಿ ಕೊಟ್ಟಿದ್ದಾರೆ ಸಾಕಷ್ಟು ಜನ. ಕೆಲವರು ಎರಡೆರಡು ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅವರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅಂತ. ನೋ ಕನ್ಫ್ಯೂಷನ್ಸ್, ಓನ್ಲಿ ಕರೆಕ್ಟ್ ಆನ್ಸರ್ಸ್. ಚಂದ್ರಪ್ಪ ಉತ್ತರಹಳ್ಳಿ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ, ಸಚಿನ್ ಭರವನಹಳ್ಳಿ, ಬಿ ಎಂ ವಿಶ್ವನಾಥ್ ಹಾಗೂ ಜಗದೀಶ್ ಹಿರೇಮಠ, ಮಂಡಿಕಲ್ ಕೃಪಾ, ಜಾಫರ್ ಹಂಪಿ, ವೇದಾ ಶೆಟ್ಟಿಕಾಳ ಅವರ ಕುಂದಾಪುರ ಸೇರಿದಂತೆ ಅನೇಕರು ಸಂದೇಶವನ್ನು ಕಳಿಸಿದ್ದಾರೆ. ಕೆಲವರು ಬೇರೆ ಬೇರೆ ಜಿಲ್ಲೆಗಳನ್ನು ಕಳಿಸ್ಬಿಟ್ಟಿದ್ದಾರೆ. ತುಂಬಾ ಜನ ಕೊಡಗು ಜಿಲ್ಲೆ ಅಂತ ಕಳಿಸಿದ್ದಾರೆ. ರೇಖಾ ಧಾರವಾಡದಿಂದ ಸ್ಪೆಸಿಫೈ ಮಾಡಬೇಕು, ಅದರಲ್ಲೂ ಕೂಡ ಬೆಂಗಳೂರು ಅಂದ್ರೆ ಯಾವುದು ಅಂತ. ಪ್ರತೀಕಾ ಲಿಂಗಸಗೂರು ಸರಿಯಾದ ಉತ್ತರ, ಕಂಗ್ರಾಚುಲೇಷನ್ಸ್. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ಬೆಂಗಳೂರು ನಗರ ಅಂತ ಸರಿ ಉತ್ತರ ಕೊಟ್ಟಿದೆ, ನಿಮ್ಮ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು. ಮ್ಯಾಮ್ ಪ್ಲೀಸ್ ಕಾಲ್ ಔಟ್ ಮೈ ನೇಮ್ ಅಂತ ಕಳಿಸಿದ್ದೀರಾ, ಪರವಾಗಿಲ್ಲ. ಉತ್ತರ ನಿಮ್ಮ ಹೆಸರೇ ಹಾಕಿಲ್ಲ, ಮತ್ತೆ ಹೆಂಗೆ ಹೇಳೋದು ನಿಮ್ಮ ಹೆಸರು? ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಇರಬೇಕ್ರಿ. ನಿಮ್ಮನ್ನ ಹೆಂಗ್ ಮತ್ತೆ ನಾವು ಗುರುತಿಸೋದು? ಫೋನ್ ನಂಬರ್ ಇಂದ ಗುರುತಿಸ್ಕೊಳ್ತೀರಾ? ನೋಡಿ, ಅಪ್ಪ ಅಮ್ಮ ಎಲ್ಲ ಊರವನ್ನೆಲ್ಲ ಕರೆದು, ಇಂಟ್ರೆಸ್ಟಿನ ಕರೆದು ನಾಮಕರಣ ಮಾಡಿರ್ತಾರೆ. ನೀವು ನೋಡಿದ್ರೆ ಫೋನ್ ನಂಬರ್ ಕಳಿಸ್ತೀರಾ, ಹೆಸರು ಹೇಳ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಪ್ರತಿ ಸಂದೇಶದಲ್ಲೂ ಹೆಸರು ಹಾಕಿ ಊರು ಯಾವುದು ಅಂತ ತಿಳಿಸ್ಕೊಡಿ. ಬೆಂಗಳೂರು ನಗರ ನಮ್ಮ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ, ವಿಸ್ತೀರ್ಣದಲ್ಲಿ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ, ಆದ್ರೆ ಇಲ್ಲೇ ಜಾಸ್ತಿ ಜನ ವಾಸ ಮಾಡೋದು, ಜನಸಂಖ್ಯೆಯಲ್ಲಿ ದೊಡ್ಡ ಜಿಲ್ಲೆ. ಇನ್ನ ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಜಿಲ್ಲೆ ಅಂದ್ರೆ ಕೊಡಗು. ತುಂಬಾ ಜನ ಕನ್ಫ್ಯೂಸ್ ಆಗತ್ತೆ. ಅದೇ ಉತ್ತರ ಸಾಕಷ್ಟು ಜನ ಕಳ್ಸಿಕೊಟ್ಟಿದ್ದೀರಾ, ಪರವಾಗಿಲ್ಲ. ಈ ಕರೆಕ್ಟ್ ಉತ್ತರ ತಿಳ್ಕೊಂಡ್ವಿ ಅಲ್ವಾ, ಬೆಂಗಳೂರು ನಗರ ಇಸ್ ದ ರೈಟ್ ಆನ್ಸರ್. ಮತ್ತೊಂದು ಪ್ರಶ್ನೆ ಈಗ ಗಮನವಿಟ್ಟು ಕಿವಿಗೊಟ್ಟು ಕೇಳಿ. ಪ್ರಶ್ನೆ ಈ ರೀತಿಯಾಗಿದೆ, ಕಿತ್ನಿ

ಆದ್ಮಿ ಥೇ, ಇದು ಬಾಲಿವುಡ್ನ ಯಾವ ಚಿತ್ರದ ಡೈಲಾಗ್? ಒಂದು ಫೇಮಸ್ ಡೈಲಾಗ್ ಇದು, ಬಾಲಿವುಡ್ನ ಯಾವ ಚಿತ್ರದ ಡೈಲಾಗ್? ಕಿತ್ನೆ ಆದ್ಮಿ ಥೇ ಗೊತ್ತಿದ್ರೆ ವಾಟ್ಸಪ್ ಮಾಡಿ ಉತ್ತರವನ್ನ, ನಿಮ್ಮ ಹೆಸರು ಮತ್ತೆ ಊರಿನ ಜೊತೆಗೆ ಕಳಿಸ್ಕೊಡಿ. ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರನ್ನ ಟೈಪ್ ಮಾಡಿ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ 0800 222 206.

ನೀನೇ ಅಂತ ಹಾಡ್ ಕೇಳ್ತಾ ಇದ್ದೀರಾ? ಇವಾಗ ನಾನ್ ಮಾತಾಡ್ತೀನಿ ಅಂತ ಒಬ್ರು ಲೈನ್ ಅಲ್ಲಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಟ್ಟೆ ಮಾಡ್ಬಿಟ್ರಲ್ಲ ಇವರು. ಹಲೋ, ಅದೇನು ಖುಷಿಯಾಗಿತ್ತೋ ಏನೋಪ್ಪ, ಅದೇನು ಅರ್ಜೆಂಟ್ ಇತ್ತೋ ಏನೋ, ಪರವಾಗಿಲ್ಲ. ಎಷ್ಟು ಖುಷಿಯಾಗಿದ್ರೆ ಗೊತ್ತಾ, ಒಂದು ಸರ್ಪ್ರೈಸ್ ಏನಂದ್ರೆ ಅವ್ರಿಗೆ 53-54 ವರ್ಷ ಅಂತೆ, ವಾಯ್ಸ್ ಕೇಳಿದ್ರೆ ಒಂದು 24 ವರ್ಷದ ಅವ್ರ ಥರ ಇತ್ತು ರೀ. ಮೊಮ್ಮಕ್ಕಳಿದ್ದಾರೆ ಮೇಡಮ್, ಏನು ಮೇಡಮ್ ಇವಾಗ ಮದುವೆ ಆಗಿದೆಯಾ, ಹಿಂಗೆ ನಾಚ್ಕೊತಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಅಂದ್ಬಿಟ್ರು. ಅಷ್ಟು ಚೆನ್ನಾಗಿತ್ತು ಅವ್ರ ವಾಯ್ಸು, ಕೇಳ್ಸೋಣ ನಿಮಗೆಲ್ಲ ಅಂದ್ಕೊಂಡ್ರೆ ಏನೋಪ್ಪ, ಶರೀರವಾಣಿ ಥರ ಆಗೋಯ್ತು. ಪರವಾಗಿಲ್ಲ, ನಾಟ್ ಎ ಪ್ರಾಬ್ಲಮ್. ಈಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ, ಎನ್ ಆರ್ ಪ್ರಸಾದ್, ರಾಜಾಜಿನಗರ್, ಮಂಜುನಾಥ್ ಲಗ್ಗೆರೆ, ಹರೀಶ್ ಮಲ್ಲೇಶ್ವರ, ಮಹಿಂದ ದಾವಣಗೆರೆ, ಜೈರಾಮ್ ಸಾಗರ, ಪಿಂಟು ಗೋಕಾಕ್, ಜಾಫರ್ ಹಂಪಿ, ಅರ್ಚನಾ ಪಾಟೀಲ್ ಕೊಪ್ಪಳ, ಅಶೋಕ್ ಎ ಹರಿಹರನ್ ವಿಜ್ಞಾನ ನಗರದಿಂದ, ಲತಾ ಅಭಿನಯ್ ಚಿತ್ರದುರ್ಗದಿಂದ ಸೇರಿದಂತೆ ಅನೇಕರು ಸರಿ ಉತ್ತರನ ಕಳಿಸಿದ್ದಾರೆ. ಕಿತ್ನೆ ಆದ್ಮಿ ಥೇ, ಇದು ಶೋಲೆ ಚಿತ್ರದ ಡೈಲಾಗ್. ಸೊ ಆ ಉತ್ತರ ಕೊಟ್ಟಂತಹ ಶೋಲೆ ಅಂತ ಯಾರು ಕಳಿಸಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ಚಪ್ಪಾಳೆ ಅಭಿನಂದನೆ. ರೈಟ್ ಆನ್ಸರ್. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರಿ, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಉತ್ತರ ಕೊಟ್ಟಂತವ್ರಿಗೆಲ್ಲ ಅಭಿನಂದನೆಗಳು, ಉತ್ತರ ಕೊಡುವ ಪ್ರಯತ್ನ ಮಾಡಿದವರಿಗೆ ಧನ್ಯವಾದಗಳು. ಸಮಯ ಆಗ್ತಿದೆ 3:57, ಇದು ಮಂಗಳವಾರದ ಮಂಗಳಕರ ಸಮಯ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀವಿ 4 ಗಂಟೆಗೆ ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ. ನಮ್ಮ ಜೊತೆ ಇದ್ದಾರೆ ಓರ್ವ ಯುವ ಉದ್ಯಮಿ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ನಮ್ಮ ರಾಜ್ಯದಾದ್ಯಂತ ಆಗಿರ್ಬೋದು, ಇಡೀ ವರ್ಲ್ಡ್ ವೈಡ್ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಅಥವಾ ಇವೆಂಟ್ ಅನ್ನು ಆರ್ಗನೈಸ್ ಮಾಡುವಂಥದ್ದು ಯಾವ ರೀತಿ ಒಂದು ಬಿಸ್ನೆಸ್ ಆಗಿ ಬೆಳೀತಾ ಇದೆ ಅಂತ, ಅಂತ ವಿಭಾಗದಲ್ಲಿ ಉದ್ಯಮದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥ ಯುವ ಉದ್ಯಮಿ ಯುವತಿ ನಮ್ಮ ಜೊತೆ ಇದ್ದಾರೆ. ತಪ್ಪದೇ ಕೇಳಿ 4 ಗಂಟೆಗೆ ಬಿಸ್ನೆಸ್ ಬಸ್ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋಗಳ ತೇವಜಯಲಕ್ಷ್ಮಿ. ಸಮಯ ಆಗಿದೆ 4:01 ಮಧ್ಯಾಹ್ನ ಕಳೆದ ಸಂಜೆಯತ್ತ ಸಾಕ್ತಾ ಇದ್ದೀವಿ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಆರಂಭ. ಈ ಕ್ಷಣದಲ್ಲಿ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಅತಿಥಿ ಪ್ರಕೃತಿ ಗೌಡ, ಕೃತಿ ಪ್ರೊಡಕ್ಷನ್ಸ್ ಅಂಡ್ ಈವೆಂಟ್ಸ್ನ ಸಂಸ್ಥಾಪಕರು, ಜೊತೆಗೆ ಆರ್ಟ್ ಡೈರೆಕ್ಟರ್ ಹಾಗೂ ಆರ್ಟಿಸ್ಟ್ ಅಂದರೆ ಕಲಾವಿದರು ಮತ್ತು ವಾಯ್ಸ್ ಓವರ್ ಆರ್ಟಿಸ್ಟ್ ಧ್ವನಿ ಕಲಾವಿದೆ. ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ. ಮೊದಲನೇ ಆಗಿ ಧನ್ಯವಾದ ನಮ್ಮಂತ ಯುವ ಪೀಳಿಗೆನ ಗುರುತಿಸಿ ಈ ತರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು. ಒನ್ ಅವರ್ ಅಲ್ಲಿ ತಿಳ್ಕೊಳ್ಳೋಣ ಯುವ ಪೀಳಿಗೆ ಸಾಧನೆ ಹೇಗಿದೆ ಅಂತ. ಪ್ರಕೃತಿ ಗೌಡ ಅವರೇ,
2: ಹೇಳಿ,
1: ತಾವು ಎಷ್ಟು ವರ್ಷದಿಂದ ಈ ಒಂದು ಪ್ರೊಡಕ್ಷನ್ ಅಂಡ್ ಇವೆಂಟ್ಸ್ ಬಿಸ್ನೆಸ್ ಅಲ್ಲಿ ಇದ್ದೀರಾ?
2: ನಾನು ಸತತ 6 ವರ್ಷಗಳಿಂದ ನನ್ನದೇ ಆದ ಒಂದು ಸ್ವಂತ ಕಂಪನಿನ ಸ್ಟಾರ್ಟ್ ಮಾಡಿ 6 ವರ್ಷ ಆಯ್ತು.
1: 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಮೂಲತಃ ತಾವು ಯಾವ ಊರಿನವರು? ನಾನು ಹುಟ್ಟು ವಿದ್ಯಾಭ್ಯಾಸ ಇದ್ರ ಬಗ್ಗೆ ತಿಳಿಸ್ಕೊಡೋದಾರೆ.
2: ಓಕೆ, ಮೂಲತಃ ಕಾಫಿ ನಾಡು, ನಿಮ್ಗೆ ಗೊತ್ತು. ಕಾಫಿ ನಾಡು ಅಂದ್ರೆ ಯಾವ್ದು ಹೇಳಿ?
1: ಚಿಕ್ಕಮಗಳೂರು.
2: ಹೌದು, ಚಿಕ್ಕಮಗಳೂರಿನ ಮಲ್ನಾಡಿನ ಹುಡುಗಿ ನಾನು. ಸೊ ಮೂಲತಃ ಬಾಳೆಹೊನ್ನೂರು, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಅನ್ನೋ ಪುಟ್ಟ ಗ್ರಾಮದಿಂದ ಬಂದಿರೋದು. ಹಾಗೆ ಬೆಂಗಳೂರಲ್ಲಿ ಬಂದು ನನ್ನದೇ ಆದ ಒಂದು ಸಂಸ್ಥೆ ಮಾಡಿಕೊಂಡು ಈಗ ಕೆಲಸ ಮಾಡ್ತಾ ಇದ್ದೀನಿ.
1: ಓದಿರೋದೇನು ತಾವು?
2: ನಾನು ಓದಿರೋದು ಎಂಕಾಮ್.
1: ಎಂಕಾಮ್ ಬೆಂಗಳೂರಿಗೆ ಬಿಸ್ನೆಸ್ ಪರ್ಪಸ್ ಗೆ ಬಂದಿದ್ರ ಅಥವಾ ಬೆಂಗಳೂರಿಗೆ ಬಂದ್ರೆ ಬಿಸ್ನೆಸ್ ಮಾಡ್ಬೇಕನ್ನೋ ಐಡಿಯಾ?
2: ಇಲ್ಲ, ಬೆಂಗಳೂರಿಗೆ ಬಂದು ಒಂದು 5 ವರ್ಷ ಆದ್ಮೇಲೆ ಅನ್ಸ್ತು ಬಿಸ್ನೆಸ್ ಮಾಡ್ಬೇಕು ಅಂತ. ಯಾಕಂದ್ರೆ ನಾನು ಮೊದಲೇ ಆಗಿ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಎಲ್ಲಾ ಆದ್ಮೇಲೆ ನನಗನ್ಸ್ತು ನನ್ನ ಫೀಲ್ಡ್ ಯಾವುದು ಅಂತ ಮತ್ತೆ ಒಂದು 5 ವರ್ಷ ಆದ್ಮೇಲೆ ಚೂಸ್ ಆಯ್ತು. ಸೊ 9 to 5 ಜಾಬ್ ನನಗೆ ಮಾಡಕ್ ಆಗಲ್ಲ ಅಂತ ಗೊತ್ತಾದಾಗ ಸಮಥಿಂಗ್ ಕ್ರಿಯೇಟಿವಿಟಿ ಇರಬೇಕು. ಸೊ ಪ್ರತಿನಿತ್ಯ ಅದೇ ಹೋಗು, ಸಿಸ್ಟಮ್ ನೋಡು, ವರ್ಕ್ ಮಾಡು ಅನ್ನೋದಲ್ಲ. ಸೊ ಮಾಡೋ ಕೆಲಸದಲ್ಲಿ ಹುಮ್ಮಸ್ ಇರಬೇಕು ಅಂಡ್ ನಮಗೂ ಖುಷಿ ಸಿಗಬೇಕು, ಕಲಿತಾ ಇರಬೇಕು ಅನ್ನೋಕ್ಕೋಸ್ಕರ ಈವೆಂಟ್ ಮ್ಯಾನೇಜ್ಮೆಂಟ್ ಚೂಸ್ ಮಾಡಿ.
1: ಸೊ ಕಲಿತಾ ಇರಬೇಕು, ಖುಷಿ ಸಿಗಬೇಕು, ನಿಮ್ಗೂ ಒಂದು ರೆಕಗ್ನಿಷನ್ ಸಿಗಬೇಕು ಅನ್ನೋ ಕಾರಣಕ್ಕೆ ಬಿಸ್ನೆಸ್ ಬಂದ್ರಿ ಅಂತ ಹೇಳಿದ್ರೆ. ಹಂಗಾರೆ ಬೋರ್ ಅನ್ನಿಸ್ತಿತ್ತ ನಿಮ್ಗೆ ಆ 9 to 5 ಜಾಬ್?
2: ಖಂಡಿತ, ಹೌದು.
1: ಕಲಿಯಕ್ ಆಗ್ತಾ ಇರಲಿಲ್ಲ ಅನ್ಸ್ತಿತ್ತು
2: ಕಲಿಯಕ್ ಅಂದ್ರೆ ಅದೇ ವರ್ಕ್ ನನಗೆ ಮಾಡಕ್ ಇಷ್ಟ ಇರಲಿಲ್ಲ. ಅಂದ್ರೆ ಕೆಲವ್ರು ಮಾಡ್ತಾ ಇದಾರೆ, ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಬಟ್ ನನ್ನ ಪ್ರೊಫೈಲಿಂಗ್ ನನಗೆ ಸೂಟ್ ಆಗ್ಲಿಲ್ಲ. ಆ ನೈಟ್ ಶಿಫ್ಟ್ಸ್, ಆ 9 to 5 ಜಾಬ್, ಎರಡೆರಡು ಸಿಸ್ಟಮ್ಸ್ ನೋಡೋದು, ಸೊ ಅದೆಲ್ಲ ಆಗ್ತಾ ಇರಲಿಲ್ಲ. ಬಟ್ ನನಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ, ನನ್ನ ಚಿಕ್ಕೋಳಿಂದನೂ ಸ್ವಲ್ಪ ಕಲ್ಚರಲ್ಲೆಲ್ಲ ಸ್ವಲ್ಪ ಮುಂದೆ ಇರೋದ್ರಿಂದ ನನಗೆ ಸ್ವಲ್ಪ ಆತರ ಎಂಟರ್ಟೈನ್ಮೆಂಟ್ ಫೀಲ್ಡ್ ತುಂಬಾ ಇಷ್ಟ ಆಯ್ತು.
1: ಓಕೆ, ಎಂಟರ್ಟೈನ್ಮೆಂಟ್ ಫೀಲ್ಡ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಸಿಸ್ಟಮ್ ಗೆ ಟಟಾ ಬೈ ಬೈ ಹೇಳಿ ಇವೆಂಟ್ಸ್ ಬಂದಿದ್ದೀರಾ. ಸೊ ಇದೇ ಫೀಲ್ಡ್ ಗೆ ಮತ್ತೆ ನಾನು ಪ್ರೊಡಕ್ಷನ್ ಅಂಡ್ ಇವೆಂಟ್ಸ್ ಫೀಲ್ಡ್ ಗೆ ಬರಬೇಕು ಅನ್ನೋ ನಿರ್ಧಾರ ಆಗಿದ್ದು ಯಾಕೆ, ಹೇಗೆ, ಇದ್ರ ಬಗ್ಗೆ ಮಾತನಾಡೋಣ, ತಿಳ್ಕೊಳ್ಳೋಣ. ಕೇಳ್ತಾ ಇರೋ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ವೆಲ್ಸ್ ನಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಪ್ರಕೃತಿ ಗೌಡ, ಪ್ರೊಡಕ್ಷನ್ಸ್ ಅಂಡ್ ಇವೆಂಟ್ಸ್. ನಾನು ಸಾಕಾಯ್ತು, 5 to 9 to 5 ಜಾಬ್, ಟಾಟಾ ಬೈ ಬೈ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಶಿಫ್ಟ್ಸ್ ಎಲ್ಲ ಅದೆಲ್ಲ ನಂಗೆ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಕ್ರಿಯೇಟಿವಿಟಿ ಇರಬೇಕು, ಕಲಿತಾ ಇರಬೇಕು, ಕಲಿಕೆ ನಿರಂತರವಾಗಿರ್ಬೇಕು ಅನ್ನೋದು ಆಲೋಚನೆ ಇತ್ತು ಅಂತ ಹೇಳಿ. ನಂತರ ನಾನು ಈ ಫೀಲ್ಡಿಗೆ ಬಂದೆ ಅಂತ ಹೇಳಿದ್ರಿ. ಸಡನ್ ಆಗಿ ಯಾರೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಬಂಡವಾಳ ಬೇಕಾಗತ್ತೆ, ಅದ್ರ ಬಗ್ಗೆ ಜ್ಞಾನ ಇದೆಯಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇದ್ರ ತಯಾರಿ ಆಗಿರಬಹುದು, ಈ ಬಿಸ್ನೆಸ್ ಬಂದಂತ ಹಂತದ ಬಗ್ಗೆ ನೀವು ಹೇಳೋದಾದ್ರೆ.
1: ಓಕೆ, ಸೊ ನಾನು ಹೇಳಿದಾಗ, ನಾನು ವರ್ಕ್ ಮಾಡ್ತಾ ಇದ್ದಾಗ ನನ್ನ ಕೊಲಿಗೊಬ್ರು ಈವೆಂಟ್ ಸೆಕ್ಟರ್ ತುಂಬಾ ಚೆನ್ನಾಗಿರುತ್ತೆ, ಸೊ ನೀನ್ ಯಾವ ಫೀಲ್ಡ್ ಚೂಸ್ ಮಾಡ್ತಾ ಇದೀಯಾ ಅದು ಈವೆಂಟ್ ಫೀಲ್ಡ್ ಅಂತ ಅವ್ರು ಅರ್ಥ ಮಾಡಿಸಿದಾಗ, ಓಕೆ, ನನಗೂ ಅದ್ರ ಬಗ್ಗೆ ಯಾವುದು ನಾಲೆಜ್ ಇರಲಿಲ್ಲ. ಬಟ್ ನಾನು ಮಂಗಳೂರಿಗೆ ಬಂದೆ, ಬೆಂಗಳೂರಿಂದ ಮಂಗಳೂರಿಗೆ ಕೂಡ ಕೆಲಸಕ್ಕೆ ಹೋದೆ. ಕೆಲಸಕ್ಕೆ ಹೋದಾಗ ನಾನು ಈವೆಂಟ್ ಬಗ್ಗೆ ಬ್ಯಾಕ್ ಎಂಡ್ ವರ್ಕ್ ಏನಿದೆ, ಹೇಗೆ ಮಾಡ್ತಾರೆ ಏನು ಅಂತ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಅರ್ಥ ಆದಾಗ ನಾನು ಒಂದು ಕಂಪ್ನಿಗೆ ಜಾಯ್ನ್ ಆದೆ ಮಂಗಳೂರಲ್ಲಿ, ಸೊ ಶಾಟ್ಸ್ ಇವೆಂಟ್ಸ್ ಅಂಡ್ ಪ್ರೋಮೋ ಅಂತ ಒಂದು ಕಂಪ್ನಿಗೆ ಜಾಯ್ನ್ ಆದೆ. ಸೊ ಅಲ್ಲಿ ಜಾಯ್ನ್ ಆಗಿ ಬೇಸ್ ಲೆವೆಲ್ ಇಂದ ಕೆಲಸಗಳನ್ನ ಕಲಿತೆ. ಸೊ ಗ್ರೌಂಡ್ ಲೆವೆಲ್ ಇಲ್ಲ. ಇವತ್ತು ನಾವೊಬ್ರು ಒಂದು ಕಂಪ್ನಿ ಮಾಡ್ಬೇಕು, ಒಂದು ಬಾಸ್ ಆಗ್ಬೇಕು ಅಂದ್ರೆ ನಮ್ಗೆ ಬೇಸ್ ಲೆವೆಲ್ ಗೊತ್ತಿರ್ಬೇಕಲ್ಲ. ಸೊ ಫೌಂಡೇಶನ್ ಗೊತ್ತಿದ್ರೆ ತಾನೇ ನಾವು ಮನೆ ಗಟ್ಟಿಯಾಗಿ ಇರೋದು. ಸೊ ಹಾಗಾಗಿ ನಾನು ಫೌಂಡೇಶನ್ ಲೆವೆಲ್ ಇಂದ ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮಂಗಳೂರಲ್ಲಿ ಕೆಲಸ ಮಾಡಿದೆ, ಹಾಗೆ ಬೆಂಗಳೂರಲ್ಲಿ ಕೂಡ ಹೆಸರಂತ ಕೆಲವು ಕಂಪ್ನಿಗಳಲ್ಲೂ ಕೆಲಸ ಮಾಡಿದೆ, ಹಾಗೆ ಮೈಸೂರಲ್ಲಿ ಕೂಡ ಕೆಲಸ ಮಾಡಿದೆ. ಸೊ ಈಗ ಇಷ್ಟೆಲ್ಲ ಕೆಲಸ ಆದ್ಮೇಲೆ ಅವಾಗ ಅನ್ಸ್ತು, ಓಕೆ, ನಾನು ಇವಾಗ ರೆಡಿ ಇದ್ದೀನಿ, ನಂದು ಅನ್ನೋ ಒಂದು ಕಂಪ್ನಿ ಮಾಡ್ಕೊಳಕ್ ನಾನು ರೆಡಿ ಇದ್ದೀನಿ ಅಂತ ನಾನು ಯಾವಾಗ ಡಿಸೈಡ್ ಮಾಡಿದ್ದು. ಹಾಗೆ ನೇಮ್ ಕೂಡ ಅಷ್ಟೇ. ಸೊ ಯಾವ್ದ್ಯಾವ್ದೋ ನೀಮ್ ಇಡೋದು ಯಾಕೆ, ನಮ್ಮನ್ನ ನಾವು ಬ್ರ್ಯಾಂಡ್ ಮಾಡ್ಕೊಂಡೋಣ. ಈಗ ನಮ್ಮನ್ನ ಯಾರು ಬೆಳೆಸಲ್ಲ, ನಮ್ಮನ್ನ ನಾವೇ ಬೆಳೆಸ್ಬೇಕು. ಸೊ ಅಪರ್ಚುನಿಟಿ ಸಿಕ್ತಾಗ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿ ನನ್ನ ಹೆಸರನ್ನ ಪ್ರಕೃತಿನ ಕಟ್ ಮಾಡಿ ಕೃತಿ ಪ್ರೊಡಕ್ಷನ್ ಅಂಡ್ ಈವೆಂಟ್ಸ್ ಅಂತ ನಾನು
0: ಶುರು ಮಾಡಿ 6 ವರ್ಷದ ಹಿಂದೆ.
1: ಹೌದು.
0: ಸೊ ಈ 6 ವರ್ಷದ ಹಿಂದೆ ಕಂಪನಿ ಕಟ್ಟೋದಕ್ಕೆ ಮುಂಚೆ ನಿಮ್ಗೆ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ 8 ವರ್ಷದ ಎಕ್ಸ್ಪೀರಿಯನ್ಸ್ ತಗೊಂಡಿದ್ರಿ?
1: 5 ವರ್ಷ.
0: 5 ವರ್ಷ ತಗೊಂಡಿದ್ರಿ.
1: ಹೌದು.
0: ಯಾವಾಗ್ಲೂ ಇವಾಗ ಎಷ್ಟೋ ಜನ ಈ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ಯುವಕರು ಆಗಿರಬಹುದು, ಯುವ ಸಮೂಹ, ಮಹಿಳೆಯರು.
1: ಹೌದು.
0: ಬಂಡವಾಳ ಬೇಕಲ್ವಾ, ನಿಮ್ಗೆ ಹೇಗೆ ಅದು ಶುರು ಮಾಡುತ್ತೆ, ಎಷ್ಟು ಪ್ರಮಾಣದ ಬಂಡವಾಳ ಬೇಕಾಗುತ್ತೆ ಈ ತರದ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಬಂದಾಗ?
1: ಓಕೆ, ಸೊ ಕೆಲವರು ತುಂಬಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಶುರು ಮಾಡ್ತಾರೆ, ಕೆಲವರು ನನಗೆ ಶುರು ಮಾಡ್ಲೇಬೇಕು ಅನ್ನೋ ಹಠ ಛಲ ಇತ್ತು. ಸೊ ಅವಾಗ ನಾನೇನ್ ಮಾಡಿದೆ, ಸೊ ಕಂಪ್ನಿ ಅಂತ ನೇಮ್ ಮಾಡ್ಕೊಂಡೆ, ಪ್ರಮೋಷನ್ ಮಾಡಿಸ್ಕೊಂಡೆ, ಮಾಡ್ಕೊಂಡ್ಬಿಟ್ಟು ರೆಂಟಿಗೆ ಸ್ಟಾರ್ಟ್ ಮಾಡಿದೆ. ಸೊ ಈಗ ಒಂದು ನಾನು ಶುರು ಮಾಡಿದ್ದು ಕೇವಲ ಒಂದು 10,000 ರೂಪಾಯಿಲಿ, 10,000 ರೂಪಾಯಿ ಇಟ್ಕೊಂಡ್ಬಿಟ್ಟು ಶುರು ಮಾಡಿದೆ. ಆಗ ಏನ್ ಮಾಡಿದೆ, ಈವೆಂಟ್ಗಳನ್ನ ತಗೊಂಡ್ತಾ

0: ಅಂದ್ರೆ ವೆಂಡರ್ಗಳು ಇರ್ತಾ ಇದ್ರು. ಸೊ ಅವ್ರ ಹತ್ರ ರೆಂಟಿಗೆ ತಗೊಂಡು ಕೆಲಸದವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಹೀಗೆ ಶುರು ಮಾಡ್ತಾ ಹೋಗಿ ಹೋಗಿ ಇವತ್ತು ನಂದೇ ಆದ ಒಂದು ಗೋಡನ್ನು ಮಾಡ್ಕೊಂಡಿದ್ದೀನಿ.
1: ನಿಮ್ದೇ ಆದಂತ ಗೋಡನ್ ಇರೋ ಲೆವೆಲ್ಗೆ ಬೆಳೆದಿದ್ದೀನಿ ಅಂತ. ಓಕೆ, ಸಾಕಷ್ಟು ಜನ ಕನಿಸ್ತಾ ಇರುತ್ತೆ, ವಾಟ್ ಈಸ್ ಈವೆಂಟ್ ಮ್ಯಾನೇಜ್ಮೆಂಟ್, ಏನೆಲ್ಲ ರೀತಿಯಾದಂತ ವರ್ಕ್ ಗಳಿರುತ್ತೆ, ರಿಸ್ಕ್ ಗಳ ಚಾನ್ಸಸ್ ಏನೇನಿರುತ್ತೆ ಅಂತ ಅವ್ರು ಯೋಚನೆ ಮಾಡ್ತಿರ್ಬೋದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಪ್ರಕೃತಿ ಗೌಡ ಅವ್ರು ತಿಳಿಸ್ಕೊಡ್ತಾರೆ. ಒಂದ್ ಹಾಡ್ ಕೇಳೋಣ, ಕೇಳ್ತಾ ಇರೋ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬೆಸ್ನಲ್ಲಿ ಮಾತುಕತೆಯನ್ನು ಮುಂದುವರೆಸೋಣ. ಪ್ರಕೃತಿಗೌಡ ಜೊತೆ ಸಿಂಪಲ್ 10,000 ಬಂಡವಾಳದೊಂದಿಗೆ ಆರಂಭ ಆಯಿತು 6 ವರ್ಷದ ಹಿಂದೆ ನಿಮ್ಮ ಬಿಸ್ನೆಸ್. ಸಾಮಾನ್ಯವಾಗಿ ಆರಂಭದಲ್ಲಿ ನಾನು ಕೂಡ ಬಾಡಿಗೆಗೆ ತಗೊಳ್ತಿದ್ದೆ ಒಂದಷ್ಟು ಮಟೀರಿಯಲ್ಸ್ ನ. ಆನಂತರ ಇವತ್ತು ನಾನೇ ಒಂದು ದೊಡ್ಡ ಗೋಡೌನ್ ಮಾಡೋ ರೀತಿಯಲ್ಲಿ ನಮ್ಮ ಬಿಸ್ನೆಸ್

0: ಬೆಳೆದಿದೆ ಅಂತ ಹೇಳಿದೆ. ನಿಜಕ್ಕೂ ಕೂಡ ಹೆಮ್ಮೆ ಮತ್ತು ಖುಷಿ ಪಡುವಂತ ವಿಚಾರ.
1: ಥ್ಯಾಂಕ್ ಯು.
0: ನಂತರದ ದಿನಗಳಲ್ಲಿ ಸಾಮಾನ್ಯವಾಗಿ ಅಷ್ಟು ಈಸಿ ಅಲ್ಲ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಅದು ಸಣ್ಣ ಪ್ರಮಾಣದಾಗಿರ್ಬೋದು ದೊಡ್ಡದಾಗಿರ್ಬೋದು. ಸ್ಟ್ರಗಲ್ಸ್ ಬರ್ತಿರತ್ತೆ, ಕಾಂಪಿಟೇಟರ್ಸ್ ಬರ್ತಾ ಇರ್ತಾರೆ, ಕೆಲವೊಮ್ಮೆ ಇವೆಂಟ್ ಸಿಗ್ದಲೇ ಇರೋಂತ ದಿನಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಆಷಾಢ ಅನ್ಕೊಂಬಿಡಿ, ಆ ಇವೆಂಟ್ಸ್ ಇರೋದಿಲ್ಲ. ಸೊ ಹೇಗೆ ಅಂತ ದಿನಗಳನ್ನೆಲ್ಲ ನೀವು ಫೇಸ್ ಮಾಡಿದ್ರಿ ಅಂತೀರಾ?
1: ಓಕೆ, ಸೊ ಫಸ್ಟ್ದಾಗಿ ಈಗ ಹೇಳ್ತೀವಿ, ಇವಾಗೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಇದೆ. ಸೊ ಅವಾಗ ನಮ್ಗೇನು ನಾಲೆಜ್ ಇರಲಿಲ್ಲ, ನಾನು ಶುರು ಮಾಡಿದಾಗ ಹೀಗೆ ಒಬ್ಬರಿಂದ ಒಬ್ಬರಿಗೆ ಕಲಿತಾ ಇದ್ದಾಗ ಒಂದೊಂದು ಈವೆಂಟ್ ಮಾಡ್ತಾ ಹೋದಂಗು ಕಲಿತಾ ಹೋದೆ. ಸೊ ಹಾಗೆ ಈಗ ಈವೆಂಟ್ಸ್ ಈಗ ಏನು ಸೀಸನ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಹೌದು, ನಮ್ದು ಹೆಂಗೆ ಅಂದ್ರೆ ಅರ್ಧ ತಿಂಗಳು ಕೆಲಸ ಇದ್ರೆ ಅರ್ಧ ತಿಂಗಳು ಕೆಲಸ ಇರಲ್ಲ. ಸೊ ಆಷಾಢ ಆಗಿರ್ಬೋದು, ಧನುರ್ಮಾಸ ಆಗಿರ್ಬೋದು, ಈ ತರದಲ್ಲಿ ಕೆಲಸ ಇರಲ್ಲ. ಹಾಗ ಇದ್ದಾಗ ಏನು ಅಂದ್ರೆ ನಾನು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಕೂಡ ಮಾಡ್ತೀನಿ. ಸೊ ಈಗಾಗಲೇ 35ಕ್ಕೂ ಹೆಚ್ಚು ಸೀರಿಯಲ್ಗಳಾಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಮೂವಿಗಳಿಗಾಗಿರ್ಬೋದು ನಾನು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಕೂಡ ಮಾಡ್ತೀನಿ.
0: ವಾಟ್ ಈಸ್ ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್?
1: ಆರ್ಟ್ ಡೈರೆಕ್ಟರ್ ಆಗಿದ್ದೀನಿ ಆಕ್ಚುಲಿ, ಕಲಾ ನಿರ್ದೇಶಕಿ. ಸೊ ಒಂದು ಸಿನಿಮಾ ಆಗಿರ್ಬೋದು, ಒಂದು ಸೀರಿಯಲ್ಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಸೀರಿಯಲ್ ಅಂತ ಅಂದ್ರೆ ಅಲ್ಲೊಂದು ಮನೆ ಸೆಟಪ್ ಇರ್ಬೋದು, ಒಂದು ಚೇರು ಟೇಬಲ್ ಒಂದು ಸಿಸ್ಟಮ್ ಏನಾದ್ರೂ, ಒಂದು ಸೋಫಾ ಸೆಟ್ ಆಗಿರ್ಬೋದು, ಪ್ರತಿಯೊಂದು ಪ್ಲಾನ್ ಮಾಡೋದು ಆರ್ಟ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಆರ್ಟ್ ಡೈರೆಕ್ಟರ್ ಕೆಲಸ ಕಂಪ್ಲೀಟ್ ಪ್ಲಾನಿಂಗ್ ಏನಿರುತ್ತೆ ಅದನ್ನ ನಾವು ಮಾಡ್ತೀವಿ.
0: ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಿರುತ್ತೆ, ಅಲ್ಲಿ ಏನೇನು ಕೆಲಸಗಳಿರುತ್ತೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ, ಇದೇನು ಹೊಸದ ಅನ್ಸ್ತಿದೆಲ್ಲ ನಮಗೆ ಅಂತ ಅನ್ನೋದಾದ್ರೆ ಅವ್ರಿಗೆ ಮಾಹಿತಿ ಕೊಡೋದು.
1: ಈವೆಂಟ್ಸ್ ಅಲ್ಲಿ ತುಂಬಾ ತರ ಇವೆಂಟ್ಸ್ ಇದೆ. ಒಂದು ವೆಡ್ಡಿಂಗ್ ಇವೆಂಟ್ಸ್ ಬರುತ್ತೆ, ಮೀಡಿಯಾ ಇವೆಂಟ್ಸ್ ಬರುತ್ತೆ, ಹಾಗೆ ಕಾರ್ಪೊರೇಟ್ ಇವೆಂಟ್ಸ್ ಕೂಡ ಬರುತ್ತೆ. ಸೊ ವೆಡ್ಡಿಂಗ್ ಇವೆಂಟ್ಸ್ ಅಂದ್ರೆ ಫ್ಲಾಟ್ ಡೆಕೋರು, ಸೊ ಸೆಟಪ್ಸ್ ಆ ತರ ಬರುತ್ತೆ. ಕಾರ್ಪೊರೇಟ್ ಇವೆಂಟ್ಸ್ ಅಂದ್ರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಆ ಸೆಟಪ್ಸ್ ಬೇರೆ ಇರುತ್ತೆ. ಸೊ ಅಂಡ್ ಮೀಡಿಯಾ ಇವೆಂಟ್ಸ್ ಅಂದ್ರೆ ಈ ತರ ಪ್ರೊಡಕ್ಷನ್, ಮೀಡಿಯಾ ಪ್ರೊಡಕ್ಷನ್ಸ್ ಆಗಿರ್ಬೋದು, ಮೂವಿ ಪ್ರಮೋಷನ್ಸ್ ಆಗಿರ್ಬೋದು. ಸೊ ಆ ತರ ಇರುತ್ತೆ.
0: ಓಕೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಒಂದು ಮದ್ವೆ ಈಗ ಫಿಕ್ಸ್ ಮಾಡಿದೀವಿ, ಆಯ್ತಾ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು, ಕೃತಿ ಅವ್ರದ್ದು ಕಂಪನಿ ಹೋಗೋಣ ಅಂತ ಹೇಳ್ಬಿಟ್ಟು.
1: ಓಕೆ,
0: ಏನೆಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಗಂಡನ್ನ ಕರ್ಕೊಂಡ್ಬರ್ತೇವೆ,
1: ಅದೇ ಹೇಳ್ತೀವಿ ಇದು ನಮ್ದ್ರಲ್ಲಿ ಏನಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ನೀವು ಜಸ್ಟ್ ನೀವು ರೆಡಿ ಆದ್ರೆ ಸಾಕು, ಆಯ್ತಾ,
0: ನಾವು ರೆಡಿ ಆದ್ರೆ ಸಾಕು,
1: ಎಲ್ಲ ನಾವೇ ರೆಡಿ ಮಾಡ್ತೀವಿ. ಸೊ ನೀವೇನು ಅಂದ್ರೆ ಬಂದ್ಬಿಟ್ಟು ಪ್ರಕೃತಿ ಅವರೇ ನಂದೊಂದು ಮದ್ವೆ ಇದೆ ಈ ತಾರೀಕಿಗೆ ಅಂತ ಅಷ್ಟೇ ಹೇಳಿದ್ರೆ ಸಾಕು. ನಾವು ಚೌಟ್ರಿ ಹುಡುಕೋದ್ರಿಂದ ಹಿಡಿದು, ಸೊ ನಿಮ್ಗೆ ಕಾಸ್ಟ್ಯೂಮ್ ಕೂಡ ನಾವು ಬೇಕಾದ್ರೆ ಸಜೆಷನ್ ಕೊಡ್ತೀವಿ, ಕಾಸ್ಟ್ಯೂಮ್ ಡಿಸೈನಿಂಗ್ ಕೂಡ ಮಾಡಿಸ್ಕೊಡ್ತೀವಿ, ಹಾಗೆ ಡೆಕೋರೇಷನ್, ಫೋಟೋಗ್ರಫಿ, ಕೇಟ್ರಿಂಗು, ನಿಮ್ಮ ಮನೇಲಾಗೋ ಪ್ರತಿಯೊಂದು ಶಾಸ್ತ್ರನು ಕೂಡ ನಾವು ಎಲ್ಲಾನು ಅರೇಂಜ್ ಮಾಡ್ಬರ್ತೀವಿ,
0: ವಿತ್ ವಿಡಿಯೋಗ್ರಫಿ,
1: ಫೋಟೋಗ್ರಫಿ ಕಂಪ್ಲೀಟ್,
0: ಎಲ್ಲ ಮೆಮೊರೀಸ್ ಕೊಟ್ಬಿಡ್ತೀವಿ,
1: ಮೆಮೊರೀಸ್ ಕೊಡ್ತೀವಿ, ವಿತ್ ಆಲ್ಬಮ್ ಕೊಟ್ಬಿಡ್ತೀವಿ. ಹಾಗೆ ನೀವು ಏನಾದ್ರೂ ಹನಿಮೂನ್ ಪ್ಯಾಕೇಜ್ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಕೂಡ ಪ್ಲಾನ್ ಮಾಡ್ಕೊಡ್ತೀವಿ.
0: ನೆಕ್ಸ್ಟ್ ಆ ಕುಟುಂಬದಲ್ಲಿ ಬರೋ ಮಗು
1: ನಾಮಕರಣ ಸೀಮಂತ, ಸೊ ಬರ್ಡೇ ಪಾರ್ಟೀಸ್ ಎಲ್ಲದು.
0: ಓಕೆ, ನಾನು ಒಂದು ಕುತೂಹಲ ಪ್ರಶ್ನೆ ನಿಮ್ಗೆ ಹೇಳೋದಿದ್ರೆ ಉತ್ತರ ಹೇಳ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಮೌಂಟ್ ನೀವು ಇವೆಂಟ್ ಮಾಡಿರೋದು ಅಂತಾದ್ರೆ?
1: 10,000 ಶುರು ಮಾಡಿದೀನಿ, ಮ್ಯಾಕ್ಸಿಮಮ್ 95 lakh.
0: 95 lakh ಹೋಗಿದ್ದೀರಾ, 1 crore ಹತ್ತದ್ರ ಇದ್ದೀರಾ.
1: ಹೌದು,
0: ಆ ಡೈರೆಕ್ಷನ್ ಅಂತ ಹೇಳ್ತಾ ಇದ್ರಿ. ಈಗ ಸಿನಿಮಾ ಆಗಿರ್ಬೋದು ಅಥವಾ ಧಾರಾವಾಹಿಗಳಲ್ಲಾಗಿರ್ಬೋದು, ಅಲ್ಲೂ ಕೂಡ ಮದ್ವೆಗಳಾಗ್ತಿರತ್ತೆ, ಫಂಕ್ಷನ್ಸ್ ಗಳಾಗಿರುತ್ತೆ, ಹಬ್ಬ ಸೆಲೆಬ್ರೇಷನ್ ನಡೀತಿರತ್ತೆ. ಸೊ ಆ ವರ್ಕ್ ನ ಹೇಗೆ ತಾವು ಮ್ಯಾನೇಜ್ ಮಾಡ್ತೀರಾ ಅಂತ ಆ ಡೈರೆಕ್ಟರ್?
1: ಎಸ್ ಎಸ್ ಎಸ್. ಸೊ ನಾನು ಈಗಾಗ್ಲೇ ಹೆಸರಾಂತ ಇದು ಕೆಲವು ಧಾರಾವಾಹಿಗಳು ಆಗಿರ್ಬೋದು, ವಾಹಿನಿಗಳು ಆಗಿರ್ಬೋದು, ಸೊ ಒಂದು 4-5 ವಾಹಿನಿಗಳು ಕೂಡ ನಾನು ಕೆಲಸ ಮಾಡಿದ್ದೀನಿ ಈಗಾಗಲೇ. ಅದೇ 35 ಹೆಚ್ಚು ಸೀರಿಯಲ್ಗಳು, ರಿಯಾಲಿಟಿ ಶೋಸ್ ಆಗಿರ್ಬೋದು, ಸೊ ಅಲ್ಲೆಲ್ಲ ನಾನು ವೆಡ್ಡಿಂಗ್ ಸೆಟಪ್ಸ್ ನಾನೇ ಮಾಡಿರೋದು.
0: ಓಕೆ,
1: ನನ್ನ ಹತ್ರ ಕಂಪ್ಲೀಟ್ ಸೆಟಪ್ ಇರೋದ್ರಿಂದ ಅಂಡ್ ಲೇಬಲ್ಸ್ ಇರೋದ್ರಿಂದ ಸೊ ಎಲ್ಲದೂ ಎಂಡ್ ಟು ಎಂಡ್ ನಾನೇ ನೋಡ್ಕೊಳ್ತೀನಿ. ಸೊ ಅದು ಇನ್ನೂ ಏನಂದ್ರೆ ನಮಗೆ ಮದ್ವೆಗಳಾದ್ರೆ ಹೇಗಿರುತ್ತೆ ಅಂದ್ರೆ ನಾವು ಹೋಗ್ತೀವಿ, ಸೆಟಪ್ ಮಾಡ್ತೀವಿ, ಬರ್ತೀವಿ, ನೀವು ರಿಸ್ಕ್ ಅಂತ ಹೇಳಿದ್ರಲ್ಲ, ಸೊ ಎಷ್ಟು ಪ್ರಾಬ್ಲಮ್ಸ್ಗಳು ಇರುತ್ತೆ. ಬಟ್ ವೆಡ್ಡಿಂಗ್ಸ್ ಸೀರಿಯಲ್ಗಳಲ್ಲಿ ಹಾಗಿರಲ್ಲ, ಡೇ ಅಂಡ್ ನೈಟ್ ನಾವು ಅಲ್ಲೇ ಇರ್ತೀವಿ, ಈ ಸೆಟಪ್ ತೆಗಿರಿ ಆ ಸೆಟಪ್ ಹಾಕಿ ಅಂತ ಚೇಂಜ್ ಟಕ್ ಟಕ್ ಅಂತ ನಾವು ಚೇಂಜ್ ಮಾಡ್ತಾ ಇರಬೇಕು. ಸೊ ಡೇ ಅಂಡ್ ನೈಟ್ ವರ್ಕ್ ಇರುತ್ತೆ
0: ಅಂದ್ರೆ ಅಲ್ಲೂ ಕೂಡ ಕಣ್ಣಿಗೆ ನಿದ್ದೆ
1: ಇಲ್ಲ, ಕಂಟಿನ್ಯೂಸ್ ನಾನು 4 ನಿದ್ದೆ ಮಾಡದೆ ಮಾಡಿರೋದು ಇದೆ.
0: ಓಕೆ, ಕೆಲವೊಂದು ರಿಯಾಲಿಟಿ ಶೋಸ್ ಚಾನೆಲ್ ಹೇಳ್ತಾ ಇದ್ದಾರೆ, ವಾಹಿನಿಗಳ ಶೋಸ್ ಕೂಡ ಮಾಡ್ತಾರೆ ಅಂತ. ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹಾಗೂ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಗೇನಾದ್ರು ಪ್ರಶ್ನೆಗಳಿದೆ, ಕೇಳಬೇಕು, ತಿಳ್ಕೊಳ್ಬೇಕು ಅಂತ ನಮ್ಗೆ ವಾಟ್ಸ್ಆಪ್ ಮಾಡಿ ಕೇಳಬಹುದು. 9480091013 ನಮ್ಮ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ನಮ್ಮ ಜೊತೆ ಇದ್ದಾರೆ ಪ್ರಕೃತಿ ಗೌಡ, ಪ್ರೊಡಕ್ಷನ್ಸ್ ಅಂಡ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಮುಖ್ಯಸ್ಥರು. ಮಾತುಕತೆಯನ್ನ ಮುಂದುವರಿಸ್ತಾ ಹೇಳ್ತಾ ಇದ್ರಿ, ಯಾವ ರೀತಿ ಬೆಳೆದ್ರಿ, ಯಾವೆಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಇವೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಂತ. ನಿಮ್ಮೂರ್ ಕಡೆಯವರು, ನಿಮ್ ಜಿಲ್ಲೆಯವರೊಬ್ರು ಸಂದೇಶ ಕಳಿಸಿದ್ದಾರೆ, ನಮ್ ಕಾಫಿ ನಾಡಿನ ಚಿಕ್ಕಮಗಳೂರಲ್ಲಿ ಎಲ್ಲೆಲ್ಲಿ ಇವೆಂಟ್ ಮಾಡಿದಿರಾ ಮೇಡಮ್ ಅಂತ. ನಂದು ಒಂದು ಪ್ರಶ್ನೆ ಇದಕ್ಕೊಂದು ಆಡ್ ಮಾಡ್ತೀನಿ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವ್ದೋ ಒಂದು ಗಡಿ ಒಳಗೆ ಸೀಮಿತ ಆದದ್ದಲ್ಲ, ನೀವ್ ಎಲ್ ಬೇಕಾದ್ರೂ ಕರೆದ್ರೂ ಹೋಗ್ಬೇಕು, ಯಾಕಂದ್ರೆ ಬಿಸ್ನೆಸ್ ನಮ್ದು ಅಲ್ವಾ. ಸೊ ಯಾವ ಯಾವ ಜಿಲ್ಲೆಗಳಿಗೆ ಅಥವಾ ಎಲ್ಲೆಲ್ಲಿ ಹೋಗಿದ್ದೀರಾ?
2: ಓಕೆ, ಸೊ ನಾನು ಆಲ್ಮೋಸ್ಟ್ ಜಿಲ್ಲೆಗಳಲ್ಲಿ ಮಾಡಿದ್ದೀನಿ. ಸೊ ಚಿಕ್ಕಮಗಳೂರವರೇ, ಅವ್ರು ಕೇಳ್ತಿರೋ ಪ್ರಶ್ನೆಗೆ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಚಿಕ್ಕಮಗಳೂರಲ್ಲಿ ರೆಸಾರ್ಟ್ಗಳಲ್ಲಿ ವೆಡ್ಡಿಂಗ್ಸ್ಗಳು ಮಾಡಿದ್ದೀನಿ. ಹಾಗೆ ಈಗಲೇ ರೀಸೆಂಟಾಗಿ ಒಂದು 20 ಡೇಸ್ ಬ್ಯಾಕ್ ಅಷ್ಟೇ ಒಂದು ವಾಹಿನಿದು ಒಂದು ಸೀರಿಯಲ್ ಪ್ರಮೋಷನ್ ಕೂಡ ಮಾಡಿದ್ದೀನಿ. ಹಾಗೆ ಆ್ಯಂಡ್ ಚಿತ್ರದುರ್ಗ ಆಗಿರ್ಬೋದು, ಮೈಸೂರು, ಮಂಡ್ಯ, ಹೀಗೆಲ್ಲ ಯುವರತ್ನ ಮೂವಿ ಪ್ರಮೋಷನ್, ಅಪ್ಪು ಸರ್ದು ಲಾಸ್ಟ್ ಮೂವಿ ಪ್ರಮೋಷನ್, ನನಗೊಂದು ಹೆಮ್ಮೆ. ಆ್ಯಕ್ಚುಲಿ ಅವ್ರದ್ದು ಪ್ರಮೋಷನ್ ನಾನು ಎಲ್ಲ ಡಿಸ್ಟಿಕ್ಗಳಲ್ಲೂ ನಾನೇ ಮಾಡಿಕೊಟ್ಟಿದ್ದು ಅಂತ. ಆ್ಯಂಡ್ ಹಾಗೆ ಅಪ್ಪು ಸರ್ ಕೂಡ ನನ್ನನ್ನು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಅವ್ರ್ಯ ಒಳ್ಳೇದಾಗ್ಲಮ್ಮ ಅಂತ ಹೇಳಿ ಹೋದ್ರು. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಹೇಳ್ತೀನಿ. ಸೊ ಹಾಗೆ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಗಳಲ್ಲಿ
1: ಅವ್ರ ಹೆಸರನ್ನ ಇಲ್ಲಿ ಪ್ರಸ್ತಾಪಿಸಿದಾಗ ನಾನು ಕೇಳ್ತೀನಿ, ಅವರ ಜನ್ಮದಿನ ಆಗಿರ್ಬೋದು, ಅವರ ನೆನಪು ಮಾಡ್ಕೊಳ್ಳುವಂತ ದಿನಗಳಾಗಿರ್ಬೋದು, ಅವತ್ತು ಕೂಡ ಅವರ ಸಮಾಧಿ ಹತ್ರ ನೀವು
2: ಹೌದು
1: ಕಾರ್ಯಕ್ರಮಗಳನ್ನ ಇವೆಂಟ್ ಗಳನ್ನ ಮಾಡ್ತೀರ, ಅದ್ರ ಬಗ್ಗೆ ತಿಳಿಸೋದಾದ್ರೆ.
2: ಅದ್ ನಿಜವಾಗ್ಲೂ ನಮಗ್ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ಅದೇ ನಾನು ಹೇಳದ್ನಲ್ಲ, ಅವರ ಆಶೀರ್ವಾದ ಅಂತ ಹೇಳ್ತಾರಲ್ಲ, ಹಾಗಾಗಿ ಪ್ರತಿ ವರ್ಷ ಅವರು ಜನ್ಮದಿನ ಆಗಿರ್ಬೋದು ಅಥವಾ
1: ಸ್ಮರಣೆ
2: ಅವತ್ತು ಆಗಿರ್ಬೋದು, ಸೊ ಎರಡು ಇಷ್ಟು ವರ್ಷಗಳಿಂದ ಕಾಲ ನಾವೇ ಮಾಡ್ಕೊಂಡು ಬಂದಿರೋದು. ಸೊ ಕಂಪ್ಲೀಟ್ ಲೈಟಿಂಗ್ ವರ್ಕ್ಸ್ ನ ನಾವೇ ಮಾಡ್ಕೊಂಡು ಬಂದಿರೋದು.
1: ಇಷ್ಟು ದಿನಗಳ ಕಾಲ ಇರುತ್ತೆ ನಿಮ್ಮ ವರ್ಕ್ ಅಲ್ಲಿ?
2: ಆಲ್ಮೋಸ್ಟ್ ಅದೇ, ಅದು ಹಿಂದಿನ ದಿನ ಶುರು ಮಾಡ್ತೀವಿ, ಎರಡು ಮೂರು ದಿನ ಇರುತ್ತೆ.
1: ಓಕೆ, ಅದಕ್ಕೆ ಹೆಂಗೆ ಪ್ರಿಪರೇಷನ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಈಗ ನೀವು ದೊಡ್ಡ ದೊಡ್ಡ ಸೀರಿಯಲ್ಸ್ ಆಗಿರ್ಬೋದು, ವಾಹಿನಿಗಳ ಒಂದಷ್ಟು ರಿಯಾಲಿಟಿ ಶೋಸ್ ಮಾಡ್ತೀನಿ ಅಂದಾಗ ನೀವೊಬ್ರೆ ನಿಂತ್ಕೊಂಡು ಮಾಡಕ್ಕಲ್ಲ, ನೀವು ಆ ಡೈರೆಕ್ಟ್ ಮಾಡ್ಬೋದು, ಹಿಂಗೆ ಇರ್ಬೇಕು, ಡಿಸೈನ್ಸ್ ಹಿಂಗಿರ್ಬೋದು, ಇದಿಲ್ಲ ಬರಬೇಕು, ಅಲ್ಲಿ ಬರಬೇಕು ಅಂತೇಳಿ. ಸೊ ನಿಮ್ಗೆ ಒಂದು ಹ್ಯೂಮನ್ ರಿಸೋರ್ಸ್ ಕೂಡ ಬೇಕಾಗುತ್ತೆ, ಮಾನವ ಸಂಪನ್ಮೂಲ, ಅದನ್ನ ಹೇಗೆ ತಗೋತೀರಾ ನೀವು ಅಂತ?
2: ಸೊ ಒಬ್ಬ ಕಾಂಟ್ಯಾಕ್ಟ್ ಪರ್ಸನ್ಸ್ ಇರ್ತಾರೆ, ಈಗ ನಾರ್ತ್ ಈಸ್ಟ್ ಕಡೆಯಿಂದ ಜಾಸ್ತಿ ಫ್ಲವರ್ ವರ್ಕ್ ಎಲ್ಲ ಮಾಡೋದು ಅವರೇ ಇರೋದ್ರಿಂದ. ಸೊ ನಮ್ಮ ಕನ್ನಡದವರು ಇದ್ದಾರೆ, ಹಾಗೆ ಒಂದೊಂದು ಕೆಲಸಗಳು ಒಬ್ಬೊಬ್ರು ಎಕ್ಸ್ಪರ್ಟ್ ಗಳಿರ್ತಾರೆ
1: ಅಲ್ವಾ.
2: ಹೌದು, ಹಾಗಿರುವಾಗ ಸೊ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಈವೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೊಂದು ಈವೆಂಟ್ಗೆ ಒಂದಿಬ್ರು ಸಾಕಾಗಿರುತ್ತೆ, ಒಂದೊಂದಕ್ಕೆ 10 ಜನ, ಒಂದೊಂದಕ್ಕೆ 150 ಜನ ಹಾಕೊಂಡು ನಾನು ಕಂಟಿನ್ಯೂಸ್ ಒಂದು 10 ಡೇಸ್ ಕೆಲಸ ಮಾಡಿರೋದು ಕೂಡ ಇದೆ. ಸೊ ಹಾಗೆ
1: ಓಕೆ, ಈ ನೀವ್ ಹೇಳಿದ್ರಿ ಊಟದಿಂದ ಹಿಡಿದು ಫೋಟೋಗ್ರಫಿ ವಿಡಿಯೋಗ್ರಫಿಯಿಂದ ಹಿಡಿದು ಎಲ್ಲಾನು ಮಾಡ್ಕೊಡ್ತೀವಿ ನಾವು ಅಂತೇಳಿ. ಸೊ ನಿಮ್ ಜೊತೆ ಅಲ್ಲಿ ಒಬ್ಬರು ವಿಡಿಯೋಗ್ರಫರ್, ಫೋಟೋಗ್ರಫಿ, ಕೇಟ್ರಿಂಗು, ಎಲ್ಲರ ಕೋಆರ್ಡಿನೇಷನ್ ಅಲ್ಲಿ ಒಂದು ಇವೆಂಟ್ ಮೂಡಿ ಬರುತ್ತೆ. ಸೊ ಅವರೆಲ್ಲರ ಸಹಕಾರ ಹೇಗಿರ್ಬೇಕು ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಯಸ್ತೀರಾ ಒಂದು ಬಿಸ್ನೆಸ್ ಅಲ್ಲಿ?
2: ಸೊ ಇದೇನ್ ಗೊತ್ತಾ, ಕಂಪ್ಲೀಟ್ಲಿ ಒಂದು ಪ್ಯಾಕೇಜ್ ಆಗಿರೋದ್ರಿಂದ ಸೊ ಎಲ್ರಿಗೂ ಒಂದು ಕೊಲಾಬ್ರೇಷನ್ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡ್ಬೇಕು. ಅಂದ್ರೆ ಈಗ ನಂದು ಮೇನ್ಲಿ ಇಂಟು ಪ್ರೊಡಕ್ಷನ್, ಸೊ ನಂದು ಇನ್ ಹೌಸ್ ಪ್ರೊಡಕ್ಷನ್ ಇರೋದ್ರಿಂದ ನಾನು ಮೇನ್ಲಿ ಇಂಟು ಪ್ರೊಡಕ್ಷನ್. ಈಗ ಕ್ಲೈಂಟ್ ಬಂದ್ಬಿಟ್ಟು ಇಲ್ಲ ನಮ್ದು ಫೋಟೋಗ್ರಫಿ ಬೇಕು ಅಂದಾಗ ನಮ್ದು ಫೋಟೋಗ್ರಫಿ ಟೀಮ್ ಇದೆ, ಬಟ್ ಅದಕ್ಕೆ ಇನ್ಚಾರ್ಜ್ ಅಂತ ಬೇರೆಯವರು ಇರ್ತಾರೆ. ಸೊ ನಾನು ಡೀಟೇಲ್ಸ್ ಕೊಡ್ತೀನಿ, ಇನ್ಸ್ಟ್ರಕ್ಟ್ ಮಾಡ್ತೀನಿ, ಅಂಡ್ ಕೇಟ್ರಿಂಗ್ ಆಗಿರ್ಬೋದು ಸೊ ಅದ್ರದ್ದು ಇನ್ಚಾರ್ಜ್ ಒಬ್ರು ಇರ್ತಾರೆ. ಸೊ ಅವ್ರಿಗೂ ಇನ್ಸ್ಟ್ರಕ್ಟ್ ಮಾಡ್ತೀವಿ, ಹಾಗೆ ಕೊಲಾಬ್ರೇಟ್ ಮಾಡಿಕೊಂಡು ವರ್ಕ್ ಮಾಡ್ತೀವಿ.
1: ನೀವು 6 ವರ್ಷದ ಹಿಂದೆ ಶುರು ಮಾಡಿದಂತಹ ಈ ಕಂಪನಿ ಇವತ್ತು 10,000 ರಿಂದ 95 ಲಕ್ಷದವರೆಗೂ ಕೂಡ ನಾವು ಬಿಸ್ನೆಸ್ ಮಾಡಿದೀವಿ ಅಂತ, ವರ್ಕ್ ಮಾಡಿದೀವಿ ಅಂತ ಹೇಳ್ತಾ ಇದ್ವಿ. ಒಬ್ಬರೇ ಓರ್ವ ಯುವ ಮಹಿಳೆಯಾಗಿ, ನಿಮ್ಗೆ ಏಜ್ ಕೇಳಲ್ಲ ನಾನು, ಓಕೆ ಡೋಂಟ್ ವರಿ, ಯುವ ಮಹಿಳೆಯಾಗಿ ಯುವತಿಯಾಗಿ ಇದನ್ನ ಮ್ಯಾನೇಜ್ ಮಾಡ್ಬೇಕಾದ್ರೆ ಆ ಸ್ಟ್ರೆಸ್ ಅನ್ನ ತೊಡ್ಕೊಳ್ಳೋದಾಗಿರ್ಬೋದು, ಕ್ಲೈಂಟ್ಸ್ ಅನ್ನ ಮೀಟ್ ಮಾಡೋದಾಗಿರ್ಬೋದು, ಅವರ ಡಿಮ್ಯಾಂಡ್ಸು, ನೀವ್ ಹೇಳೋದು ಅವ್ರಿಗೆ ಅರ್ಥ ಆಗುತ್ತೋ ಆಗಲ್ವೋ, ಅದನ್ನ ಒಪ್ಕೋತಾರೋ ಬಿಡುತ್ತಾರೋ, ಈ ಟೈಮ್ ಅಲ್ಲಿ ಅಂದ್ರೆ ಅಂತ ಒಂದು ಸಿಚುಯೇಷನ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಮಾನಸಿಕವಾಗಿ ಹೇಗೆ ಸಿದ್ಧರಾಗಿರ್ತೀರಾ ಅಂತ?
2: ಸೊ ಈ ಫೀಲ್ಡಿಗೆ ಬರೋ ಜೊತೆಗೆ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಸೊ ಮಾನಸಿಕವಾಗಿ ಹೋಕೆ, ನನಗೆ ಕಷ್ಟನ ಸುಖನ ಜೀವನದಲ್ಲಿ ನಂದು ಅನ್ನೋ ಒಂದು ಬ್ರ್ಯಾಂಡ್ ಆಗಬೇಕು, ನಾವು ಸಾಧಿಸಲೇಬೇಕು ಅಂತ ಬಂದಾಗ ಸಮಸ್ಯೆಗಳು ಚಿಕ್ಕದಾಗಿ, ಯಾಕಿನ ಈಗ ಇಷ್ಟು ವರ್ಷದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾನು ನೋಡ್ಬಿಟ್ಟಿದ್ದೀನಿ. ಸೊ ಈಗ ಯಾವುದೇ ಸಮಸ್ಯೆಗಳು ಬಂದ್ರೂ, ಯಾವುದೇ ಪ್ರಾಬ್ಲಮ್ಸ್ ಆದರೂ, ಈವೆಂಟ್ ಫುಲ್ ಟೈಮಲ್ಲೂ ಏನಾದರೂ ಸಮಸ್ಯೆ ಆದ್ರೂ ಅದನ್ನ ಹ್ಯಾಂಡಲ್ ಮಾಡೋದು ಓಕೆ ಈಸಿ ಇಷ್ಟನಾ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಏನಂದ್ರೆ ನಾನು ಫಸ್ಟ್ ಒಂದು ಈವೆಂಟ್ ಶುರು ಮಾಡಬೇಕಾದ್ರೆ ನಾನು ಎಲ್ಲಾನು ಒಂದು 15 ಡೇಸ್ ಬಿಫೋರೆ ನಾನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಲಾಸ್ಟ್ ಮೂಮೆಂಟ್ ಅಂತ ಏನೂ ಇಲ್ಲ, ಹಾಗಿರುವಾಗ ಒಂದು ಸ್ಮೂತ್ ಆಗಿ ರನ್ ಆಗುತ್ತೆ ಅಷ್ಟೆ.
1: ಓಕೆ, ಥ್ಯಾಂಕ್ ಯು ಸೋ ಮಚ್, ಮಾತನ್ನ ಮುಂದುವರಿಸೋಣ. ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು

0: ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್. ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೇ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸಿನೆಸ್ ಬಸ್ ಕಾರ್ಯಕ್ರಮ ಮುಂದುವರಿತಾ ಇದೆ. ಪ್ರಕೃತಿಗೌಡ ನಮ್ಮ ಜೊತೆ ಇದ್ದಾರೆ. ಈಗ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದ್ ಮನೆಗೆ ಒಂದು ಹೆಣ್ಣನ್ನ ನೋಡಕ್ ಬರ್ತಾರೆ ಗಂಡು ಅನ್ಕೊಳ್ಳಿ, ಆಯ್ತಾ, ಮದ್ವೆ ಮಾಡಿಸೋರಾಗಿರೋದ್ರಿಂದ ಆ ಗಂಡನ್ನ ಸೆಲೆಕ್ಟ್ ಮಾಡೋದು ಬಿಡೋದು ಅಥವಾ ಆ ಗಂಡು ಹೆಣ್ಣ ಸೆಲೆಕ್ಟ್ ಮಾಡೋದು ಬಿಡೋದು ಅವ್ರ ಇಚ್ಛೆಗೆ ಬಿಟ್ಟಿದ್ದು. ಹಾಗೇನೆ ನಿಮಗೆ ಬಂದಂತಹ ಎಲ್ಲಾ ಇವೆಂಟ್ಸ್ ಆಫರ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾ ಅಥವಾ ಬಿಡಬೇಕಾ ಅನ್ನೋದನ್ನ ನೀವ್ ಹೇಗೆ ಡಿಸೈಡ್ ಮಾಡ್ತೀರಾ?
1: ಓಕೆ, ಯಾ, ಸೊ ನಮ್ದು ಹೇಗೆ ಅಂದ್ರೆ, ಈಗ ಕೆಲವರು ಇಷ್ಟೇ ಬಜೆಟ್ ಅಲ್ಲಿ ಮಾಡ್ಬೇಕು ಇಷ್ಟೇ ಮಾಡ್ಬೇಕು ಅಂತ ಇರುತ್ತೆ. ಸೊ ನಮ್ದು ಹೇಗೆ ಅಂದ್ರೆ, ಈಗ ನಾವು ಫಸ್ಟ್ ಆಫ್ ಆಲ್, ಈಗ ಎಲ್ಲಾ ಕಸ್ಟಮರ್ಸ್ ನಮ್ಗೆ ಒಂದೇ ತರ ಇರಲ್ಲ. ಸೊ ನಮ್ಗೆ ಎಲ್ಲಾ ಕ್ಯಾಟಗರಿ ಆಫ್ ಕಸ್ಟಮರ್ಸ್ ಕೂಡ ಬಂದಿರ್ತಾರೆ. ಸೊ ಒಂದು ಮದ್ವೆ ಮಾಡ್ಬೇಕು ಅಂದ್ರೆ ಗೊತ್ತಲ್ವಾ, ನಾವು ಒಂದು ಹೆಣ್ಣಾಗಿ ಒಂದು ತಂದೆ ಎಷ್ಟು ಕಷ್ಟಪಡ್ತಾರೆ ಒಂದು ಹೆಣ್ಣು ಮದ್ವೆ ಮಾಡ್ಬೇಕು ಅಂತ ತಿಳ್ಕೊಂಡಾಗ ಫಸ್ಟ್ ಅವ್ರನ್ನ ತಿಳ್ಕೊಂತೀವಿ, ನಿಮ್ದು ಏನ್ ಬಜೆಟ್ ಇದೆ ಸರ್, ನೀವ್ ಎಷ್ಟ್ರಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ, ಹೇಗೆ ಅಂತ ಅದನ್ನ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಪ್ಲಾನಿಂಗ್ಸ್ ಮಾಡ್ತೀವಿ. ಸೊ ನನ್ಗೆ ಅದು ಓಕೆ. ಕೆಲವೊಂದೊಂದು ಏನಂದ್ರೆ ಬಜೆಟ್ ಗಳು ಈ ತರ ಕಂಡೀಷನ್ಸ್ ಇದ್ದಾಗ ಎಲ್ಲದೂ ನಾವ್ ಎಲ್ಲದನ್ನು ದುಡ್ಡಿಗೋಸ್ಕರನೇ ಮಾಡಕ್ಕಾಗಲ್ಲ. ಸೊ ಹಾಗಿರುವಾಗ ನಮ್ಗೆ ಓಕೆ ಅಂತ ಅನ್ಸಿದ್ರೆ ನಾವು ಒಪ್ಕೊಂತೀವಿ. ಇಲ್ಲ, ಕೆಲವೊಂದೊಂದು ಇಲ್ಲ, ಅವ್ರು ಅಷ್ಟೊಂದು ಹೇಳ್ತಾ ಇದಾರೆ ನೀವ್ ಇಷ್ಟ ಹೇಳ್ತಾ ಇದ್ದೀರಾ ಅಂತ ಅಂದಾಗ ನನ್ನ ವರ್ಕ್ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸೊ ಯಾಕೆ ಅಂದ್ರೆ ನಾವು ಒಂದು ಇವೆಂಟ್

0: ಮಾಡೋದ್ರಿಂದ ಈಗ ಏನೋ ಒಂದು ಕಡಿಮೆ ಮಾಡಿ ಮಾಡಿದ್ರ ಈ ಮದ್ವೆಗ್ ಬಂದ್ರು ಯಾರ್ ಮಾಡ್ದೋರಿದು ಅನ್ನೋ ತರ ಇರ್ಬಾರ್ದಲ್ವಾ. ಸೊ ತಿಂಗ್ಳಿಗೆ ಒಂದೇ ಮಾಡಿದ್ರು ಅದು ನಮಗ್ ಖುಷಿ ಅನ್ಸ್ಬೇಕು ಅನ್ನೋಕೋಸ್ಕರ ನಾನು ಸೆಲೆಕ್ಟ್.
1: ಬಜೆಟ್ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ.
0: ಬಜೆಟ್ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಗೆ ಗೊತ್ತಲ್ಲ ಈಗ ಎಷ್ಟು ಕಾಂಪಿಟೇಷನ್ಸ್ ಇದೆ, ಅದು ಈವೆಂಟ್ ಇಂಡಸ್ಟ್ರಿಲೂ ಇನ್ನೂ ತುಂಬಾ ಕಾಂಪಿಟೇಷನ್ಸ್ ಇದೆ. ಸೊ ಒಬ್ರಕ್ಕಿಂತ ಒಬ್ರು ಕೆಲವು ಸಾವಿರಗಳಲ್ಲಿ ಡಿಫ್ರೆನ್ಸ್ ಅಲ್ಲಿ ತಪ್ಪೋಗುತ್ತೆ ಒಂದೊಂದು ಈವೆಂಟ್ಸ್. ಸೊ ಬಜೆಟ್ ತುಂಬಾ ಇಂಪಾರ್ಟೆಂಟು, ಬಜೆಟ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟು. ನಾನು ಹೊಸದಾಗಿ ಶುರು ಮಾಡೋ ಈವೆಂಟ್ ಪ್ಲಾನರ್ಸ್ಗೆ ಹೇಳೋದೇನು ಅಂದ್ರೆ, ತುಂಬಾ ಜನ ನಾನು ನೋಡಿದ್ದೀನಿ ಈವೆಂಟ್ಗಳನ್ನ ಒಪ್ಕೊಂತಾರೆ. ಪಾಪ ಒಪ್ಕೊಂಡ್ಮೇಲೆ ಏನಾಗುತ್ತೆ ಅಂದ್ರೆ, ಈಗ ಫ್ಲವರಿನ ಮೊನ್ನೆ ರೇಟ್ ಹೇಗಿತ್ತು ಅಂದ್ರೆ, ಒಂದು ಇದು ಮಾರಿಗೋಲ್ಡ್ ಆಗಿರ್ಬೋದು ಚೆಂಡು ಹೂವ 30-40 ರೂಪಾಯಿ ಮಾರಿದ್ದು 150 ರೂಪಾಯಿ
1: ಆಗಿತ್ತು,
0: ಆಗ್ಬಿಡ್ತು. ಹಾಗೆ ಈಗ ಕ್ರಿಸಂತಿಮಮ್ ಆಗಿರ್ಬೋದು 1,500 ಆಗ್ಬಿಟ್ಟಿತ್ತು. ಸೊ ಅದೇನಂದ್ರೆ ಅದು 300-400 ರೂಪಾಯಿ ಇದ್ದಿದ್ದು. ಅಷ್ಟಾದಾಗ ಏನ್ ಮಾಡ್ತಾರೆ ನಮ್ಮಂತ ಈವೆಂಟ್ ಅವರು ಹೇಳಿ, ಈಗ ಕಸ್ಟಮರ್ ಹತ್ರ ದುಡ್ಡಿಸ್ಕೊಂಡಿರ್ತಾರೆ, ಕಮಿಟ್ಮೆಂಟ್ ಆಗಿರುತ್ತೆ, ಇನ್ನೇನ್ ನಾಳೆ ಈವೆಂಟ್ ಅನ್ನೋಷ್ಟೊತ್ತಿಗೆ ಬೆಳಗ್ಗೆ ಮಾರ್ಕೆಟಿಗೆ ಹೋಗಿ ಹೂ ತರೋಣ ಅಂದಾಗ ಆತರ ಆದಾಗ ಏನ್ ಮಾಡಕ್ಕಾಗತ್ತೆ. ಅದಕ್ಕೆ ನಾನು ಹೇಳೋದು, ಸೊ ಸೀಸನ್ ವೈಸ್ ನೋಡ್ಕೊಂಡು ಕಾಸ್ಟ್ ಎಲ್ಲ ನೋಡ್ಕೊಂಡು ಏನೋ ಒಂದು ಈವೆಂಟ್ ಸಿಗ್ಬಿಡ್ಲಿ ಮಾಡ್ಬಿಡೋಣ ಅಂತ ಅಂದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ನಾನು ಕೂಡ ಆತರ ತುಂಬಾ ಸಮಸ್ಯೆಗಳನ್ನ ನೋಡಿದೀನಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಓಕೆ, ಒಂದು ಈವೆಂಟ್ ಸಿಕ್ಬಿಟ್ರೆ ಸಾಕು ಮಾಡ್ಬಿಡೋಣ ಅಂತ ಇರುತ್ತೆ. ಇದಕ್ಕೆ ತುಂಬಾ ಪ್ರಾಪರ್ ಪ್ಲಾನಿಂಗ್ ಬೇಕಾಗಿರುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಲೇಬರ್ ಕಾಸ್ಟ್ ಏನಾಗುತ್ತೆ, ಸೊ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂತ ಎಲ್ಲ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಒಪ್ಕೋಬೇಕು ಅಷ್ಟೇ.
1: ಓಕೆ, ನಿಮ್ಗೊಂದು ಪ್ರಶ್ನೆ ಬಂದಿದೆ. ಗುಡ್ ಈವ್ನಿಂಗ್ ಮೇಡಮ್, ಮೈ ನೇಮ್ ಇಸ್ ನವೀನ್ ಕುಮಾರ್, ನಾನೀಗ ಪಿ ಯು ಓದ್ತಾ ಇದ್ದೀನಿ. ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ನಾನು ಸೆಕೆಂಡ್ ಪಿ ಯು ಮುಗಿಸಿದ ನಂತರ ಕ್ಯಾನ್ ಐ ಜಾಯಿನ್ ಯುವರ್ ಕಂಪನಿ ಅಂತ ಕೇಳಿದರೆ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಿಂದ. ಇವರ ಪ್ರಶ್ನೆಗೆ ನಾವು ಈ ಹಾಡಿನ ನಂತರ ಉತ್ತರ ಕೊಡ್ತೀವಿ. ಕೇಳ್ತಾ ಇರಿ, ಗಂಗಾವತಿಯಿಂದ ನೀವು ಏನು ಮೆಸೇಜ್ ಮಾಡಿದಿರ, ನಿಮ್ಮ ಹೆಸರು ಮೆನ್ಷನ್ ಮಾಡಿಲ್ಲ, ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆಗೆ ಪ್ರಕೃತಿ ಕೂಡ ಉತ್ತರ ಕೊಡ್ತಾರೆ. ಕೇಳ್ತಾ ಇರಿ, ಜಾಯಿನ್ ಮಾಡ್ಕೋತಾರ ಇಲ್ವಾ ಅಂತ. ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಪ್ರಶ್ನೆ ಕೇಳಿದ್ರು ನಮ್ಮ ಕೊಪ್ಪಳದಿಂದ ಒಬ್ರು, ಪಿಯು ಮುಗಿಸ್ ಮೇಲೆ ನಾನು ನಿಮ್ಮ ಕಂಪ್ನಿನ ಜಾಯಿನ್ ಆಗ್ಬೇಕು ಅಂತ ಅಂದ್ರೆ ಮಾಡ್ಕೊಂತೀರಾ ಮೇಡಮ್ ಅಂತ ಕೇಳಿದ್ರು. ನಿಮ್ಮ ಉತ್ತರ ಏನು ಮೇಡಮ್?
1: ಖಂಡಿತ ಇದೆ, ಖಂಡಿತ ಅವಕಾಶ ಇದೆ. ಸೊ ನಿಮಗೆ ಗೊತ್ತು, ಕೃತಿ ಪ್ರೊಡಕ್ಷನ್ ಅಂಡ್ ಈವೆಂಟ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ದು ಪಿ ಯು ಮುಗಿಸ್ಕೊಂಡು ಬನ್ನಿ, ಪ್ಲಾನ್ ಮಾಡೋಣ.
0: ಓಕೆ, ಆಮೇಲೆ ಡಿಗ್ರಿನೂ ಮಾಡ್ತಾ ಇರಿ ಹಂಗೇನೆ.
1: ಓಕೆ, ಡಿಗ್ರಿನೂ ಮಾಡ್ತಾ ಇರಿ, ಜೊತೆಗೆ ಕೆಲಸ ಮಾಡ್ಕೊಂಡು ಕೂಡ ನೀವು ಓದ್ಕೋಬಹುದು. ಆತರ ಅಪರ್ಚುನಿಟೀಸ್ ಇದೆ, ನಾನು ಕಳಿಸ್ತೀನಿ.
0: ಬಟ್ ಈ ತರದ ಏನಾದ್ರು ಕೋರ್ಸಸ್ ಇದೆಯಾ, ಇವೆಂಟ್ ಮ್ಯಾನೇಜ್ಮೆಂಟ್?
1: ನಾವು ಆಕ್ಚುಲಿ ಶುರು ಮಾಡಿದಾಗ ಈ ತರ ಕೋರ್ಸ್ಗಳು ಇರ್ಲಿಲ್ಲ, ಅಷ್ಟು ನಮಗ್ ಗೊತ್ತಿರ್ಲಿಲ್ಲ. ಬಟ್ ಇವಾಗ MBA ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಸಪ್ರೇಟ್ ಆಗಿ ಕೋರ್ಸಸ್ ಇದೆ. ಹಾಗೆ ಇವಾಗ ಸೊ ಇನ್ಸ್ಟಿಟ್ಯೂಷನ್ ತರ ಮಾಡ್ಕೊಂಡು, ಅಕಾಡೆಮಿ ತರ ಮಾಡ್ಕೊಂಡು ಎಲ್ಲ ಅದ್ರ ಬಗ್ಗೆ
0: ಟೀಚ್.
1: ನಾನು ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ, ಸಿಲೆಬಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ.
0: ಓಕೆ, ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು.
0: ಈಗ ನೀವು ಬಜೆಟ್ ನಿರ್ಧಾರ ಮಾಡ್ಕೊಂಡು, ಬಜೆಟ್ ನೋಡ್ಕೊಂಡು ನಾವು ಆ ಇವೆಂಟ್ ನ ತಗೋಬೇಕು ಇಲ್ವೋ ಅಂತ ಡಿಸೈಡ್ ಮಾಡ್ತೀರಾ ಅಂತ ಹೇಳಿದ್ರು. ಇವೆಂಟ್ ಆಗುತ್ತೆ, ಅದರ ಸಕ್ಸಸ್ ಅನ್ನ ಹೇಗೆ ಮೆಜರ್ ಮಾಡ್ತೀರಾ ಅಂತ?
1: ಸೊ ಸಕ್ಸಸ್ ನ ಹೇಗೆ ಮೆಷರ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಈವೆಂಟ್ ಏನು ಬಜೆಟ್ ಹಾಕೊಂಡಿರ್ತೀವಲ್ಲ, ಹಾಕೊಂಡಾಗ್ಲೇನೆ ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗತ್ತೆ ಅನ್ನೋ ಒಂದು ಪ್ಲಾನಿಂಗ್ಸ್ ಇರುತ್ತೆ. ಸೊ ಅದ್ರ ಮೇಲೆ ನಾವು ಮಾರ್ಜಿನ್ ಇಟ್ಬಿಟ್ಟೆ ಕ್ಲೈಂಟ್ ಗೆ ಹೇಳಿರ್ತೀವಿ. ಸೊ ಅದೆಲ್ಲ ಈವೆಂಟ್ ಮುಗಿದ್ಮೇಲೆ ಆ ರಿಟರ್ನ್ ಸಿಗುತ್ತೆ ಅಷ್ಟೆ.
0: ಸೊ ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಇನ್ಕಮ್ ಬಂತು ಅಂದ್ರೆ ದಟ್ ಈಸ್
1: ಸಕ್ಸಸ್ಫುಲ್ ಅಂತ ಇವೆಂಟ್. ಬಟ್ ಈವೆಂಟ್ ಅಲ್ಲೂ ಯಾವುದೇ ರೀತಿ ತೊಂದರೆಗಳು ಆಗದೆ ಸಕ್ಸಸ್ ಆಗುತ್ತಲ್ಲ, ಅದು ತುಂಬಾ ಮುಖ್ಯವಾದದ್ದು.
0: ಹೌದು, ಒಂದ್ ಮಾತು ಆ ಕಡೆಯಿಂದ ಬರಬಾರ್ದು, ಈ ಕಡೆಯಿಂದ ಒಂದ್ ಮಾತು ಹೋಗ್ಬಾರ್ದು ಮುಗಿದ್ಮೇಲೆ.
1: ಸೊ ಹೇಗೆ ಅಂದ್ರೆ, ನನ್ಗೆ ಈ ಫೀಲ್ಡ್ ಅಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ, ಎಷ್ಟೋ ಜನ ಮನೆಗೆ ನಾನು ಮನೆ ಮಗಳ ಆಗ್ಬಿಟ್ಟಿದೀನಿ. ಅವರು ಅಷ್ಟು ಪ್ರೀತಿ ಕೊಡ್ತಾರೆ, ಅದು ಪ್ರತಿಯೊಂದು ಮದ್ವೆಲಾಗಿರ್ಬೋದು. ಕೆಲವರು ನನ್ಗೆ ಎಷ್ಟೋ ಜನ ಸೀರೆಗಳು ತಂದ್ಕೊಟ್ಟಿದ್ದಾರೆ, ಅಂಡ್ ಊಟ ತಿಂಡಿ ಆಗಿರ್ಬೋದು. ಇವಾಗ್ಲೂ ಕೂಡ ಆ ಒಂದು ಬಾಂಧವ್ಯ ನಮ್ಮ ಅವರ ನಡುವೆ ಇದೆ. ನನ್ನ ಒಂದು ಬರೀ ಒಂದು ಈವೆಂಟ್ ಪ್ಲಾನರ್ ಆಗಿ ನೋಡಿಲ್ದೆ, ಅವರ ಮನೆ ಮಗಳಾಗೂ ಕೂಡ ನೋಡ್ತಾರೆ.
0: ಓಕೆ, ಒಂದು ಪ್ರಶ್ನೆ, ಈಗ ಆರಂಭದಲ್ಲಿ ನೀವು ಹೇಗೆ ಶುರು ಮಾಡಿದ್ರಿ ಅಂತ ಹೇಳಿದ್ರಿ, ಬೆಳೀತಾ ಬೆಳೀತಾ ಹೋದಂಗೆ ಬಿಸ್ನೆಸ್ ದೊಡ್ಡದಾಗಬೇಕು ಅಂದ್ರೆ ನಮ್ಗೆ ಜಾಸ್ತಿ ಕ್ಲೈಂಟ್ಸ್ ಗಳ ಸಂಪರ್ಕ ಆಗ್ತಾ ಇರಬೇಕು ಅಂತ, ಅದನ್ನ ಹೇಗೆ ಸಂಪಾದಿಸ್ಕೊಳ್ತೀರಾ ನೀವು?
1: ಹೌದು, ಈಗ ನಿಮ್ಗೆ ಗೊತ್ತು ಎಲ್ಲ ಪ್ರಮೋಷನ್ಸ್ ಇರುತ್ತೆ. ಸೊ ಜಾಲತಾಣದಲ್ಲಿ ನಾನು ಪ್ರಮೋಷನ್ ಹೌದು, ಅದರಲ್ಲೆಲ್ಲ ಪ್ರಮೋಷನ್ಸ್ ಮಾಡ್ಕೊಳ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಈವೆಂಟ್, ಒಂದ್ ಮನೆದು ಒಂದು ಮದ್ವೆ ಮಾಡ್ಕೊಟ್ಟಿದೀನಿ ಅಂದಾಗ ಅಲ್ಲಿಂದನೇ ಒಂದಷ್ಟು ಕಾಂಟ್ಯಾಕ್ಟ್ ಸಿಗುತ್ತೆ ಅಲ್ವಾ. ಸೊ ನಮ್ಮ ಅಕ್ಕನ ಮಗಳು ಇರ್ತಾರೆ, ನಮ್ಮ ಮಾವನ್ ಮಗಳು ಇದಾರೆ, ಅವ್ರ ಮದ್ವೆ ಮಾಡಿ, ಇವ್ರ ಮದ್ವೆ ಮಾಡಿ, ಮದ್ವೆ, ನಾಮಕರಣ, ಬರ್ಡೇ, ಯಾವತ್ತು ಮುಗಿಯಲ್ಲ ಇದು. ಒಂದಲ್ಲ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ, ಹಾಗೆ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ.
0: ನಮ್ಮ ನೆಂಟರು ಮಗಳು

0: ಇವೆಂಟ್ ಮಾಡ್ಕೊಟ್ಟಿದ್ರು, ಚೆನ್ನಾಗಿ ಮಾಡಿದ್ರು, ಅವ್ರನ್ನೇ ಕರೆಯೋಣ ಅಂತ ಹೇಳಿ ಇನ್ನೊಬ್ರು ಅಲ್ಲಿಗೆ ಬಂದಿದ್ದವ್ರು ನೋಡಿದವ್ರು ಗಮನಿಸಿದವ್ರು ನಿಮ್ಮನ್ ಕರಿಬಹುದು ಅಂತ.
1: ಆಕ್ಚುಲಿ ಮೊನ್ನೆ ಒಂದು ಇದೇ ಒಂದಾಯ್ತು. ಏನು ಅಂದ್ರೆ ನಾನು ಒಂದು ಕ್ಲಬ್ ಅಲ್ಲಿ ಒಬ್ರದ್ದು ಬರ್ಡೇ ಮಾಡ್ಕೊಟ್ಟಿದ್ದೆ. ಸೊ ಬರ್ಡೇ ಮಾಡ್ಕೊಟ್ಟಿದ್ದೆ, ಆ ಕ್ಲೈಂಟ್ ನನ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ, ನನ್ನ ನೋಡಿರ್ಲಿಲ್ಲ. ಅವ್ರು ನನ್ನ ಈವೆಂಟ್ ದಿನ ನೋಡಿದ್ರು, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ಅವ್ರ ತಂಗಿ ಮದ್ವೆದ್ ಹೇಳಿದ್ರು, ಅದಾಗಿ ಈಗ ಒಂದ್ ವರ್ಷ ಆದ್ಮೇಲೆ ಮತ್ತೆ ಮೊನ್ನೆ ಅವರ ಗೃಹ ಪ್ರವೇಶಕ್ಕೂ ಕೂಡ ಕರೆದ್ರು.
0: ಓ, ಸೊ ಅದೇ ಕ್ಲೈಂಟ್
1: ಕಂಟಿನ್ಯೂಸ್ ಆಗಿತ್ತೆ.
0: ಹೌದು. ತಾವು ಸೋಷಿಯಲ್ ಮೀಡಿಯಾ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಾಮಾಜಿಕ ಜಾಲತಾಣಗಳಾಗಿರ್ಬಹುದು, ಇವೆಂಟ್ ಮ್ಯಾನೇಜ್ಮೆಂಟ್ ಗಳ ಅವರ ಪರ್ಸನಲ್ ಅಕೌಂಟ್ಸ್ ಗಳಾಗಿರ್ಬೋದು, ಅವುಗಳ ನಾವು ಮೇಂಟೈನ್ ಮಾಡೋದಾಗಿರ್ಬೋದು, ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ?
1: ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೂ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡ್ಬೇಕು ಅಂದ್ರೆ, ಅವಾಗ ನಮ್ಗೆ ಅಷ್ಟೆಲ್ಲ ನಾಲೆಜ್ ಕೂಡ ಇರಲಿಲ್ಲ. ಅಂದ್ರೆ ನಾವು ಮಾಡೋ ಎಷ್ಟೋ ಕೆಲಸಗಳನ್ನ ನಾವು ಇವಾಗ ತುಂಬಾ ಅಪ್ಲೋಡ್ ಮಾಡ್ತಾ ಇರ್ಬೇಕು. ಸೊ ಎಷ್ಟು ನಾವು ಅಪ್ಡೇಟ್ ಆಗ್ತಾ ಹೋಗ್ತೀವೋ ಅಷ್ಟು ನಮ್ಮನ್ನ ನಾವು ಪ್ರಮೋಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ನಾನು ಕೂಡ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಈ ತರ ಎಲ್ಲ ಪ್ರಮೋಟ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ನನ್ನ ಕೆಲಸಗಳನ್ನ ನಾನು ಕೂಡ ಹಾಕ್ತಾ ಹೋಗ್ತೀನಿ.
0: ಓಕೆ, ಟೆಕ್ನಾಲಜಿ ಬೆಳೀತದೆ ಅಂದ್ರೆ ಮನುಷ್ಯ ಕೆಲಸ ಇಲ್ಲ ಅನ್ನೋ ಒಂದು ಮಾತು ಬರ್ತಾ ಇದೆ.
1: ಹೌದು,
0: AI ರಿಪ್ಲೇಸ್ ಮಾಡ್ಬಿಡುತ್ತೆ ಮನುಷ್ಯ ಕೆಲಸವನ್ನ ಅಂತ. ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ AI ಟೆಕ್ನಾಲಜಿ ಅಡಾಪ್ಷನ್ ಆಗಿರ್ಬೋದು, ಚೇಂಜಸ್ ಆಗಿರ್ಬೋದು, ಏನ್ ಸಾಧ್ಯ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರೋ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ್ ಬಿಲೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮಡಬಿಲ್ಲು. ಒಂದು ಗಂಟೆ ಸಮಯ ಕಳೆದು ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಪ್ರಕೃತಿ ಗೌಡ ಅವರೇ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರೊಡಕ್ಷನ್ಸ್ ಬಗ್ಗೆ, ತಮ್ಮ ಬಿಸ್ನೆಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಈಗ ನೀವು ಒಂದು ಇವೆಂಟ್ ಒಪ್ಕೊಂಡಿದ್ದೀರಾ, ನಾನೇ ಕ್ಲೈಂಟ್ ಅಂತ ಅನ್ಕೊಳ್ಳಿ, ಕೊನೆ ಮೂಮೆಂಟ್ ವರೆಗೂ ನನ್ನ ತಲೆಯಲ್ಲಿ ಚೇಂಜಸ್ ಓಡ್ತಾನೆ ಇರುತ್ತೆ. ಇನ್ಯಾವುದೋ ಒಂದು ಹೇಳಿರ್ತೀನಿ ಸ್ಟಾರ್ಟಿಂಗ್ ಅಲ್ಲಿ, ಮಧ್ಯಕ್ಕಿನ್ನೇನೋ ಬೇರೆ ಆಡ್ ಮಾಡ್ತೀನಿ ಅಥವಾ ಚೇಂಜ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ, ಕೊನೆ ಮೂಮೆಂಟ್ ವರೆಗೂ ನಮ್ಮ ಇವೆಂಟ್ ಆಗೋ ಕೊನೆ ಕ್ಷಣದವರೆಗೂ ನಾನು ಚೇಂಜಸ್ ಮಾಡ್ತಾ ಇರ್ತೇನೆ. ಆ ಸ್ಟ್ರೆಸ್ನ, ಆ ಬದಲಾವಣೆಗಳನ್ನ, ಈ ಕ್ಲೈಂಟ್ ಗಳ ಕಿರಿಕಿರಿಯನ್ನ ತಾವು ಹೇಗೆ ತಡ್ಕೊಂತೀರಾ, ಹೆಂಗೆ ಇವೆಂಟ್ ನ ಸಕ್ಸಸ್ಫುಲ್ ಆಗಿ ಮಾಡಕ್ ಟ್ರೈ ಮಾಡ್ತೀರಾ?
2: ಖಂಡಿತ, ಯಾಕೆಂದ್ರೆ ಎಲ್ಲಾ ಕ್ಲೈಂಟು ಒಂದೇ ತರ ಇರಲ್ಲ ಗೊತ್ತು. ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ರು ಕ್ಲೈಂಟ್ ಹೇಗಿರ್ತಾರೆ ಅಂದ್ರೆ ಫಸ್ಟೇ ಹೇಳ್ಬಿಟ್ಟಿರ್ತಾರೆ, ಆಮೇಲೆ ಏನೋ ಚೇಂಜಸ್ ಇದ್ರೆ ನಿನ್ಗೆ ಏನ್ ಇಷ್ಟ ಬರುತ್ತೆ ಮಾಡಮ್ಮ ಪರವಾಗಿಲ್ಲ ಅಂದ್ಬಿಡ್ತಾರೆ. ಸೊ ಅದು ಇನ್ನೊಂದ್ ತರ, ನಮಗೆ ಇನ್ನೂ ಖುಷಿ, ನೆಕ್ಸ್ಟ್ ಲೆವೆಲ್ ಇವೆಂಟ್ಸ್ ಮಾಡ್ತೀವಿ. ಅಂಡ್ ಹೀಗಿದ್ದಾಗ್ಲೂ ಅಷ್ಟೇ, ಪಾಪ ಅವ್ರಿಗೂ ಜೀವನದಲ್ಲಿ ಒಂದೇ ಸಲ ಅಲ್ವಾ ಮದ್ವೆ ಆಗೋದು, ಅವ್ರಿಗೂ ಆಸೆಗಳಿರುತ್ತೆ, ಅವ್ರ ಮಗಳನ್ನ ಮದ್ವೆ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಇರುತ್ತೆ, ತಂದೆ ತಾಯಿಗಾಗಿರ್ಬೋದು, ಮದ್ವೆ ಆಗೋರಿಗಾಗಿರ್ಬೋದು. ಸೊ ಅವ್ರ ಪ್ರತಿ ಒಂದು ಇನ್ಪುಟ್ ಗಳನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ತೀವಿ. ಆಯ್ತು ಮೇಡಮ್ ಮಾಡ್ತೀವಿ, ಆಯ್ತು ಮೇಡಮ್ ಮಾಡ್ತೀವಿ. ಸೊ ಎಲ್ಲದನ್ನು ನಾವು ಅರೇಂಜ್ ಮಾಡ್ಕೊಂಡು ಇಟ್ಕೊಂಡು, ನಮ್ದು ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ತರ. ಸೊ ಎಲ್ಲಾ ವೆಂಡರ್ಸ್ಗಳು, ಎಲ್ಲಾ ಕಾಂಟ್ಯಾಕ್ಟ್ಸ್ ನಮ್ ಜೊತೆ ಇರೋದ್ರಿಂದ ಏನೇ ಚೇಂಜಸ್ ಇದ್ರು ನಾವು ಅಲ್ಲಿ
1: ಮಾಡ್ಕೊಡ್ತೀವಿ.
2: ಎಂಡ್ ಆಫ್ ದ ಡೇ ಅವ್ರು ಖುಷಿ ಪಡ್ಬೇಕು, ಈವೆಂಟ್ ಸಕ್ಸಸ್ಫುಲ್ ಆಗ್ಬೇಕು. ಅಷ್ಟು ದೊಡ್ಡ ಈವೆಂಟ್ ಮಾಡೋದ್ರಿಂದ ಒಂದು ಚಿಕ್ಕ ಪುಟ್ಟ ಇಂದ ನಾವು ಮಾತು ಕೇಳಕ್ ನಾವು ಕೂಡ ರೆಡಿ ಇರಲ್ಲ. ಸೊ ಅವ್ರಿಗೆ ಖುಷಿ ಆಗ್ಬೇಕು ಅಷ್ಟೇ.
1: ಓಕೆ, ಜೊತೆಗೆ ನೀವು ಈ ಬಿಸ್ನೆಸ್ ಅನ್ನ ವಿಸ್ತರಿಸ್ತಾ ಸೀರೆ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಈಗ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ತಾವು ಬಹುಮುಖ ಪ್ರತಿಭೆ. ಆದ್ರೆ ಒಂದ್ ಆಗಿಲ್ಲ ಅಷ್ಟೇ, ನಾನು ನಿರೂಪಕಿ ಆಗಿದ್ದೀನಿ, ಕಲಾವಿದೆ ಆಗಿದ್ದೀನಿ, ಡಬ್ಬಿಂಗ್ ಕಲಾವಿದೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಹೇಳ್ತೀರಿ, ನಿಮ್ಮ ಈ ಬಹುಮುಖ ಪ್ರತಿಭೆ ಬಗ್ಗೆ, ಬಿಸ್ನೆಸ್ ವಿಸ್ತಾರ ಆಗ್ತಿರೋ ಬಗ್ಗೆ ತಿಳ್ಸ್ಕೊಡೋದಾದ್ರೆ.
2: ಓಕೆ, ಸೊ ನಾನು ಈವೆಂಟ್ ಜೊತೆ ನಂದು ಒಂದು ಬ್ರ್ಯಾಂಡ್ ಇದೆ, ಸಂಪ್ರದಾಯ ಸ್ಯಾರೀಸ್ ಅಂಡ್ ಜ್ಯುವೆಲ್ಲರಿ ಅಂತ. ನಿಮ್ಗೆ ಗೊತ್ತು, ಬಿಸ್ನೆಸ್ ಈಗ ಒಂದ್ಸಲ ಬಂದ್ಮೇಲೆ ಸೊ ಮತ್ತೆ ಇನ್ನೂ ಏನ್ ಮಾಡೋಣ, ಇನ್ನೂ ಏನ್ ಮಾಡೋಣ ಅಂತ, ಅದೊಂದು ಏಜ್ ಏನಿರುತ್ತೋ ಆ ಏಜ್ ಅಲ್ಲಿ ದುಡಿಬೇಕು ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಇವಾಗಿಂದು ಕಾಂಪಿಟೇಷನ್, ಇವಾಗಿನ ಫೀಲ್ಡ್ ಅಲ್ಲಿ ನಾವು ಎಷ್ಟು ಅಪ್ಡೇಟ್ ಆಗಿ ಎಷ್ಟು ತರ ಯೋಚನೆ ಮಾಡ್ತೀವಿ, ಸೋರ್ಸ್ ಆಫ್ ಇನ್ಕಮ್ ತುಂಬಾ ಇರಬೇಕು ನಾನು ಹೇಳೋದಾದ್ರೆ. ಸೊ ಹಾಗಾಗಿ ಸೊ ಸೀರೆ ಬಿಸ್ನೆಸ್ ಕೂಡ ಇದೆ, ಅದ್ರ ಜೊತೆಗೆ ಜ್ಯುವೆಲರಿ ಬಿಸ್ನೆಸ್ ಕೂಡ ಇದೆ, ಈವೆಂಟ್ಸ್ ಕೂಡ ಇದೆ, ಹಾಗೆ ನಾನು ವಾಯ್ಸ್ ಓವರ್ ಕೂಡ ಕೊಡ್ತಾ ಇದ್ದೀನಿ, ಕೆಲವು ಸೀರಿಯಲ್ಗಳಿಗೆ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದೀನಿ ಅಂಡ್ ಕೊಡ್ತಾ ಇದ್ದೀನಿ ಕೂಡ. ಹಾಗೆ ಕಲಾವಿದೆ ಆಗ್ಬೇಕು ಅಂತ ನಾನು ರಂಗಭೂಮಿಗೆ ಇದು ಬಂದಿದ್ದು, ಹಾಗೆ ರಂಗಭೂಮಿಲಿ ಕೂಡ ಇದ್ದೆ, ಹಾಗೆ ಇಂಡಸ್ಟ್ರಿಗೂ ಕೂಡ ನಾನು ಆರ್ಟ್ ಡೈರೆಕ್ಟರ್ ಆಗಕ್ಕಿಂತ ಮುಂಚೆ ಆರ್ಟಿಸ್ಟ್ ಆಗ್ಬೇಕು ಅಂತ ಇದ್ದೋಳು. ಸೊ ಆರ್ಟಿಸ್ಟ್ ಇಂದ ಇವತ್ತು ಆರ್ಟ್ ಡೈರೆಕ್ಟರ್ ಆಗಿದ್ದೀನಿ ಅಂಡ್ ಆಂಕರಿಂಗ್ ಕೂಡ ಮಾಡ್ತಾ ಇದ್ದೆ. ಹಾಗೆ
1: ಓಕೆ, ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ
2: ನಟಿಸಿದ್ದೀನಿ. ಹೌದು, ಅಮೃತಧಾರೆ, ಈಗ ರೀಸೆಂಟ್ ಆಗಿ ಅಮೃತಧಾರೆ ಧಾರಾವಾಹಿಲಾಗಿರ್ಬೋದು, ಆಸೆ, ರೇಣುಕಾ ಎಲ್ಲಮ್ಮ ಧಾರಾವಾಹಿಲಿ ಕೂಡ ನಟಿಸಿದ್ದೀನಿ.
1: ಓಕೆ, ತಮ್ಮ ಅಭಿನಯ, ಮ್ಯಾನೇಜ್ಮೆಂಟ್, ಈ ಬಿಸ್ನೆಸ್ ಎಲ್ಲವೂ ಕೂಡ ನಿಮ್ಗೆ ಇನ್ನೂ ಹೆಚ್ಚಿನ ಸಕ್ಸಸ್ ಅನ್ನ ತಂದ್ಕೊಡ್ಲಿ ಅಂತ ನಾವು ಆಶಿಸ್ತೇವೆ. ಇವತ್ತು ನಮ್ಮ ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ಬಂದು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರೊಡಕ್ಷನ್ಸ್ ಬಗ್ಗೆ

0: ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರಕೃತಿ.
1: ಥ್ಯಾಂಕ್ ಯು ಸೋ ಮಚ್
0: ಆತ್ಮೀಯರೇ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಹೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ತುಂಬಾನೇ ಕಲರ್ಫುಲ್ಲು. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧಿಯಾಗಿರಲಿ, ಬಾಂಧವ್ಯ ಬೆಸೆಯಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ಮಾತಿನಲ್ಲಿ ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ, ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆ

ಹೊರಗಡೆ ವಾತಾವರಣ ಈ ತರನೇ ಇದೆ ಅಂತ ಅನಿಸ್ತದೆ. ಸೋನೆ ಸೋನೆ ಪ್ರೀತಿಯ ಸೋನೆ, ಮಳೆ ಬರುತ್ತೆ ಅಂತ ಅನ್ಕೊಂಡ್ರೆ ಖಂಡಿತ ಬರ್ತಾ ಇಲ್ಲ, ಆದರೆ ಬಂದರೆ ಚೆನ್ನಾಗಿರುತ್ತೆ. ಸೋನೆ ಸೋನೆ ಗೀತೆಯೊಂದಿಗೆ ಇವತ್ತಿನ ಇನ್ನೊಂದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಮಂಗಳವಾರದ ಸಂಜೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ. ನಾನು ನಿಮ್ಮ ಗೆಳೆಯ ಪ್ರಶಾಂತ್. 5 ಗಂಟೆಯಿಂದ 11 ಗಂಟೆವರೆಗೂ ನಿಮ್ಮ ಜೊತೆಯಲ್ಲಿ ಜೊತೆಯಲ್ಲಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ ಏನು ಮಾತಾಡ್ತೀವಿ ಖಂಡಿತ ಹೇಳ್ತೀನಿ. ಮತ್ತೊಂದು ಗೀತೆ ಎಂಜಾಯ್ ಮಾಡಿ ಬನ್ನಿ. ಹಾಗೆ ರೊಮ್ಯಾಂಟಿಕ್ ಆಗಿರೋ ಈ ಗೀತೆಯನ್ನು

ಹಾಡು ಕಡಲಲ್ಲೋ ಮುಗಿಲಲ್ಲೋ ನಿನ್ನನ್ನು ತಿಳಿಸು. ಹೇಗಿದೆ ನಿಮ್ಮೂರಲ್ಲೆಲ್ಲ, ಮಳೆ ಇದೆಯಾ ನಿಮ್ಮ ಏರಿಯಾದಲ್ಲೆಲ್ಲ, ಹೇಗಿದೆ ನೀವು ನನಗೆ ತಿಳಿಸ್ಬೋದು. 9489901013ಗೆ ಸಂದೇಶವನ್ನು ಕಳಿಸುವ ಮುಖಾಂತರ. ಹಾಗೆ ಸಂದೇಶಗಳ ಕಡೆ ಗಮನಿಸೋದಾದರೆ ಉಮೇಶ್ ಸಿರಿಗೆರೆ ಅವರು ಗುಡ್ ಈವ್ನಿಂಗ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಶಾಂತ್ ಹೇಗಿದ್ದೀರಾ ಅಂತ ಅವ್ರು ಕೇಳ್ತೀರ. ನಾನಂತೂ ಸೂಪರ್, ನೀವು ಹೇಗಿದ್ದೀರಾ? ಪುಷ್ಪ ಶಾನುಭೋಗರ ಅವರು ಗದಗದಿಂದ ಹೇಳ್ತಾರೆ, ಹಾಡುಗಳು ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ರೆ. ಸಂಜೆ ನಮಸ್ಕಾರಗಳು ಅಂತ ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾರೆ. ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಾರು ಯಾರು ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಪ್ರಶಾಂತತೆ ಇದೆ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಹಾಗೆ ಅಮೃತ ರಮೇಶ್ ಅವರು ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ. ಇವೆಲ್ಲರಿಗೂ ಮತ್ತೊಮ್ಮೆ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಅಂತಂದರೆ, ಹಾಗೆ ನಿಮ್ಮ ಶಾಲಾ ದಿನಗಳು ಮತ್ತು ಕಾಲೇಜ್ ದಿನಗಳನ್ನು ನೆನಪಿಸ್ಕೊಳ್ಳಿ. ಯಾವ್ದು ಬೆಟರು ಯಾವ್ದು ಬೆಸ್ಟು ಅಂತ ಖಂಡಿತ ನಾನು ಕೇಳಕ್ಕೆ ಹೋಗಲ್ಲಪ್ಪ, ಯಾಕೆಂದರೆ ಅದರದೇ ಆದಂಥ ಒಂದು ಸೌಂದರ್ಯ ಇದ್ದೇ ಇರುತ್ತೆ. ಆದರೆ ಅದರಲ್ಲಿ ಮರೆಯಲಾರದಂತಹ ದಿನಗಳು, ಯಾವ ಘಟನೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಶಾಲೆ ದಿನಗಳಲ್ಲಿ ಮತ್ತು ಕಾಲೇಜ್ ದಿನಗಳಲ್ಲಿ, ಹಾಗೆ ಮೆಸೇಜ್ ಮಾಡ್ಬೋದು 9489901013ಗೆ.

ಸುಮಧುರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ ಎನ್ನುವುದೇ ಅದ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಕೇಳಿದ್ದೆ ಒಂದು ನಿಮ್ಮ ಶಾಲಾ ದಿನಗಳು ಅಥವಾ ಕಾಲೇಜ್ ದಿನಗಳ ಯಾವ್ದಾದ್ರು ನೆನಪು ಹೇಗೆ ನೀವು ಮೆಲುಕು ಹಾಕ್ತೀರಾ ಅಂತ ಹೇಳಿ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ರಘು ಅವರು ಹೇಳ್ತಿದ್ದಾರೆ, ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸೈಕಲ್ ಅಲ್ಲಿ ಊರೆಲ್ಲ ಸುತ್ತಾ ಇದ್ವಿ, ಜೊತೆಗೆ 20-30 ರೂಪಾಯಿ ಅಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಬರ್ತಾ ಇದ್ವಿ ಅಂತ ಅವರ ಒಂದು ಸಂದೇಶ ಬಂದಿದೆ. ವೆರಿ ನೈಸ್. ಹಾಯ್, ಗುಡ್ ಈವ್ನಿಂಗ್ ಪ್ರಶಾಂತ್. ನಮ್ಮೂರಲ್ಲಂತೂ ಜಾಸ್ತಿ ಮಳೆ ಬರ್ತಾ ಇದೆ ಅಂತ ಮಹಿಕಾ ತಣ್ಣೀರ್ ಅವರು ಹಿರೇಕೆರೆ ಅವರಿಂದ ಸಂದೇಶವನ್ನು ಕಳಿಸ್ತಾ ಇರ್ತೀರಾ. ವೆರಿ ನೈಸ್, ನಿಜವಾಗ್ಲೂ ಮಳೆ ಬರೋದು ಒಳ್ಳೆಯದೇ. ಎನ್ ಆರ್ ಪುರದಿಂದ ಬಲರಾಮ್ ಅವರು ಹೇಳ್ತೀರಾ, ಶಿವಣ್ಣ ವೆಂಕಟೇಶ್, ತರುಣ್ ಜೀವನ್ ಅವರೆಲ್ಲರೂ ಹೇಳ್ತೀರಿ ಗುಡ್ ಈವ್ನಿಂಗ್ ಪ್ರಶಾಂತ್. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳಂತೂ ಸೂಪರ್ ಹಿಟ್, ಥ್ಯಾಂಕ್ಸ್ ಫಾರ್ ಸಚ್ ವಂಡರ್ಫುಲ್ ಸಾಂಗ್ಸ್ ಅಂತ ಹೇಳ್ತೀರ. ಥ್ಯಾಂಕ್ಸ್ ಅಲಾಟ್. ದೇವ್ ಮಲ್ನಾಡ್ ಅವರು ಸಕಲೇಶ್ಪುರದಿಂದ, ಗುಡ್ ಈವ್ನಿಂಗ್ ಎಫ್ ಎಂ ರೈನ್ಬೋ. ನಮ್ಮೂರಲ್ಲಿ ಗಾಳಿ ಮಳೆ ಭಾರಿ ಹೆಚ್ಚು, ಬೆಂಗಳೂರು ಹೇಗಿದೆ, 2 ದಿನ ಶಾಲೆ ಮಕ್ಕಳಿಗೆ ರಜಾ ಕೂಡ ಆಗಿದೆ ನಮ್ಮೂರಲ್ಲಿ ಅಂತ ಹೇಳ್ತೀರ. ಓಕೆ ಓಕೆ, ಬೆಂಗಳೂರಲ್ಲಿ ಮೋಡ ಇರುತ್ತೆ, ಮಳೆ ಬರೋದಿಲ್ಲ, ನಾವು ವೈಟಿಂಗ್ ಮಳೆಗೋಸ್ಕರ. ಎನಿವೇ, ನಮ್ಮ ಕಾಲೇಜ್ನಲ್ಲಿ ಸೆಕೆಂಡ್ ಹಾಫ್ ಪಾರ್ಟಿಯಲ್ಲಿ ನಾವು ಹುಡುಗಿರಲ್ಲಿ ಮೂವಿಗೆಲ್ಲ ಹೋಗ್ತಾ ಇದ್ವಿ. ಗೀತಾ ಅಂತ ಇದ್ದರು, ಅವಳಿಗೆ ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು ಅಂತ ಜೂನಿಯರ್ ಆ್ಯಂಡ್ ಸೀನಿಯರ್ ಬಾಯ್ಸ್ ಪೈಪೋಟಿಗೆ ಬಿದ್ದಿದ್ದು ಹಾಡಿದ್ದು ಮರೆಯಲು ಸಾಧ್ಯನೇ ಇಲ್ಲ ಅಂತ ನಾಗರತ್ನ ಅವರ ಸಂದೇಶ ಬಂದಿದೆ. ಓ ವೆರಿ ನೈಸ್. ಲಾಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿ ಎಲ್ಲೋಗ್ಬಿಟ್ರಿ ಪ್ರಶಾಂತ್, ಆದರೂ ಖುಷಿ. ಓಕೆ, ವೆರಿ ಗುಡ್ ಈವ್ನಿಂಗ್, ಕಾಫಿ ಕುಡಿತಾ ಇದ್ದೀನಿ ನಾನು ಅಂತ ಪೂಜಾ ಅವರ ಸಂದೇಶ ಬಂದಿದೆ. ಓಕೆ ಓಕೆ, ಹಾಗೆ ಲಾಸ್ಟ್ ವೀಕ್ ಮೀಟಿಂಗಲ್ಲಿ ಸಿಕ್ಕಾಕೊಂಡು ಬರೋಕ್ಕಾಗದೆ ತೊಂದರೆ ಆಗೋಯ್ತು. ಇರಲಿ, ನಮ್ಮ ಶಾಲಾ ಕಾಲೇಜಿನ ದಿನಗಳಲ್ಲಿ ಸುವರ್ಣಯುಗ ಅದು ಮರಳಿ ಬರಬಾರ್ದ ಅಂತ ನಾನಂತೂ ಯಾವಾಗ ಅಂದ್ಕೊಳ್ತೀನಿ ಅಂತ ಅನುಷಾ ಅವರ ಸಂದೇಶ ಬಂದಿದೆ. ಓಕೆ, ನಮಗೂ ಹಾಗೆ ಅನಿಸುತ್ತೆ. ಜೊತೆಗೆ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಂತ ಅಮೃತ ರಮೇಶ್ ಅವರು ಹೇಳ್ತೀರಿ. ಪ್ರೀತಿಯ ಧನ್ಯವಾದಗಳು ನಿಮಗೂ ಕೂಡ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತೀರಿ, ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ನಾವು ಇದ್ದೀವಿ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಈ ಗೀತೆ ನಮಗೆ ತುಂಬ ಇಷ್ಟ ಆಯಿತು ಅಂತ ನಾಗೇಂದ್ರ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು ನಾಗೇಂದ್ರ ಅವರೇ. ಜೊತೆಗೆ ಉಮೇಶ್ ಸಿರಿಗೆರೆ ಅವರು ಹೇಳ್ತಾರೆ, ಎಫ್ ಎಂ ರೈನ್ಬೋದಲ್ಲಿ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಕೂಡ ಇದ್ದೀವಿ ಅಂತ ಹೇಳ್ತಾರೆ. ವೆರಿ ನೈಸ್, ಎಂಜಾಯ್ ಮಾಡಿ. ಹಾಗೆ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಶಾಲಾ ಕಾಲೇಜು ದಿನಗಳ ಓಕೆ ಒಂದು ಮರೆಯಲಾರದಂತಹ ನೆನಪು ಯಾವುದು ನೀವು ನನಗೆ ಸಂದೇಶ ಮುಖಾಂತರ ತಿಳಿಸ್ಬೋದು, 9408090101

0: कि एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ನಿಮ್ಮದೇ ಆದ ಎಫ್ಎಂ ರೇನ್ಬೋ ಅನ್ನು ಕೇಳ್ತಾ ಇದ್ದೀರಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ಮಾತನ್ನ ಮುಂದುವರೆಸ್ತಾ ಹೋಗೋಣ. ಬಹಳಷ್ಟು ಸಂದೇಶಗಳು ಬಂದಿದೆ. ಓಕೆ ಓಕೆ ಓ ಮೈ ಗಾಡ್. ಶಾಂತ ಅವರು ಬ್ಯಾಂಕ್

ನಿಂದ ಹೇಳ್ತೀರೇ, ನಾವು ಸ್ಕೂಲಲ್ಲಿ ಓದುವಾಗ 10 ಪೈಸೆಗೆ ಬೆಲ್ಲ ಕೊಂಡು ಎಲ್ಲರೂ ತಿಂತಾ ಇದ್ವಿ, ಬೆಲ್ಲನ ತಗೊಂಡು ತಿಂತಾ ಇದ್ವಿ 10 ಪೈಸೆಗೆ ಅಂತ. ಓ ವೆರಿ ನೈಸ್. ಗುಡ್ ಈವ್ನಿಂಗ್ ಪ್ರಶಾಂತ್, ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ, ತುಂಬಾ ಧನ್ಯವಾದಗಳು ಅಂತ ಶಿವಲಿಂಗಪ್ಪ ಕಾವಲಿ, ಮನೋಜ್, ಸಮರ್ಥ್, ಮಂಜುಳಾ ಅವರು ಇಳಕಲ್ನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಯಾಕೆ ಈ ಥರ ಹೊಟ್ಟೆ ಒರೆಸ್ತೀರ, ಸೋಮವಾರ ಬರೋದು ಬಿಟ್ಟು ಮಂಗಳವಾರ ಬಂದು ನೀವು ನಮಗೆ ಹೊಟ್ಟೆ ಒರೆಸ್ತಿರಲ್ಲ ಅಂತ ಭಾಗ್ಯಶ್ರೀ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಈಗ ತಾನೇ ಕಾಲೇಜ್ ಮುಗಿಸಿ ಮನೆಗೆ ಬರ್ತಾ ಇದ್ದೀನಿ. ಕೆ ಎಫ್ ಎಂ ರೈನ್ಬೋ ಆನ್ ಮಾಡಿದೆ, ವಾಯ್ಸ್ ಇತ್ತು, ಖುಷಿ ಆಯಿತು. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ ತುಂಬಾ ತುಂತುರು ಮಳೆ, 4 ದಿನ ಆಯಿತು, ಖುಷಿ ಆಗ್ತಾ ಇದೆ. ಮಲೆನಾಡು ವಾತಾವರಣ ಇದೆ ಸರ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾರೆ. ವಾವ್, ವೆರಿ ನೈಸ್. ನಮ್ಮ ಕಾಲೇಜು ದಿನಗಳ ಆರಂಭದಲ್ಲಿ ಮೊದಲ ಬಾರಿಗೆ ಬೆಲ್ ಬಾಟಮ್ ಪ್ಯಾಂಟ್ ಹಾಕ್ಕೊಂಡು ಡಿಸೈನ್ ಇದ್ದ ತುಂಬತ್ತು ಹೋಳಿನ ಶರ್ಟ್ ಜೊತೆಗೆ ಸ್ವಲ್ಪ ಕ್ರೀಮ್ ಪೌಡರ್ ಮುಖಕ್ಕೆಲ್ಲ ಹಚ್ಕೊಂಡು ಅಮಿತಾಬ್ ಬಚ್ಚನ್ ಹೇರ್ ಸ್ಟೈಲಲ್ಲಿ ಕಾಲೇಜ್ಗೆ ಹೋಗಿದ್ದೆ ನೆನೆಸ್ಕೊಂಡ್ರೆ ಈಗ ನಗು ಬರುತ್ತೆ. ಜೊತೆಗೆ ಅಂದಿನ ದಿನಗಳಲ್ಲಿ ನಾವೇ ನಮ್ಮ ಕಾಲೇಜಿನ ಬೆಸ್ಟ್ ಕ್ರಿಕೆಟರ್ ಅಂತ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇತ್ತು. ಆ ಒಂದು ಸುಂದರ ನೆನಪು ಇವತ್ತು ನೆನಪಿಸೋದಕ್ಕೆ ಧನ್ಯವಾದಗಳು ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ವೆರಿ ನೈಸ್. ಕಣ್ಣಲ್ಲಿ ಕಟ್ಟೋ ಹಾಗೆ ಬರೆದಿದ್ದೀರಾ. ಪಂಚಮ್ ಹೊತ್ತೂರು ಕೆ ಪಿ ಎಸ್ ಸಕಲೇಶ್ಪುರದಿಂದ ಹೇಳ್ತೀರಾ, ಶಾಲಾ ದಿನಗಳಲ್ಲಿ ನಾವು ಬಾಡಿಗೆ ಸೈಕಲ್ 2 ರೂಪಾಯಿ ಕೊಂಡ್ಕೊಂಡು ಸೈಕಲ್ ಹೊಡಿತಾ ಇದ್ವಿ ಅಂತ. ಓ ಇದು ನಂದು ಕೂಡ ನೆನಪು, ಆದರೆ ಮರ್ತೋಗ್ಬಿಟ್ಟಿತ್ತು. ನೆನಪಿಸೋದಕ್ಕೆ ಧನ್ಯವಾದಗಳು ಪಂಚಮ್ ಅವರೇ. ಶುಭ ಸಂಜೆ ಪ್ರಶಾಂತ್, ಆಕಾಶವಾಣಿ ಕಾರ್ಯಕ್ರಮ ಆಲಿಸ್ತಾ ವಾಕ್ ಮಾಡ್ತಾ ಇದ್ವಿ, ನಮ್ಮ ಕಡೆನೂ ಮಳೆ ಇದೆ ಅಂತ ವೈ ಕೆ ರವಿಕುಮಾರ್ ಅವರು ತರೀಕೆರೆಯಿಂದ ಹೇಳ್ತಾರೆ. ವೆರಿ ನೈಸ್. ಈ ಸಂದೇಶಗಳೆಲ್ಲ ನೋಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ವೆನ್ ಐ ವಾಸ್ ಇನ್ ಸ್ಕೂಲ್, ಒನ್ ಆಫ್ ಆ ಟೀಚರ್ ಹ್ಯಾಡ್ ಸೆಟ್ ಟುಮಾರೋ ಕಾಮೆಟ್ ಇಸ್ ಹಿಟ್ಟಿಂಗ್ ಆ ಪ್ಲಾನೆಟ್, ಓಕೆ ಅಲ್ಲಿಗೆ ಮುಗ್ದೋಗತ್ತೆ ಭೂಮಿ ಅಂತ. ಓಕೆ, ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣಗೊಂದು ನೀರು ಕುಡಿದು, ಒಂದು ಲೋಟ ನೀರು ಕುಡಿದು ಕಾಮೆಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ ಅಂತ ಅಶೋಕ್ ಅವರ ಸಂದೇಶ ಇದೆ. ವೆರಿ ನೈಸ್. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ಹಾಡುಗಳು ಮುದ ನೀಡ್ತಾ ಇದೆ, ಶಾಲೆ ಮತ್ತು ಕಾಲೇಜಿನ ನೆನಪು ವಿಚಾರ ವಿಷಯವು ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಥ್ಯಾಂಕ್ ಯು. ಓಕೆ, ಹಾಗೆ ಇಂದು ನಾನು 5th ಸ್ಟ್ಯಾಂಡರ್ಡಲ್ಲಿ ಓಕೆ, ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಮೆಮರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಸೊ ನಿಮ್ಮ ಶಾಲಾ ದಿನಗಳು, ಕಾಲೇಜ್ ದಿನಗಳು ಮರೆಯಲಾರದಂತಹ ನೆನಪು ಏನು ನೀವು ನನಗೆ ತಿಳಿಸ್ಬೋದು. 9 4 8 0 9 0 1 0 1 3 ಕ್ಕೆ

ಎಷ್ಟು ಚೆನ್ನಾಗಿದೆಲ್ಲ ಈ ಹಾಡು, ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಇರಲಿ, ಓಕೆ, ಮುಂದಿನ ಸಂದೇಶಗಳ ಕಡೆ ಗಮನ ಹರಿಸೋದಾದರೆ, ಓಕೆ, ವಿಜಯಪ್ರಕಾಶ್ ಅವರು ಹಾಡುವಂಥ ಗೀತೆ ನಮಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಪ್ರಶಾಂತ್ ಅಂತ ನಾಗರತ್ನ ಅವರು ಹೇಳ್ತಾ ಇದ್ದರೆ, ಯಾವುದೋ ಒಂದು ಓಕೆ ಗೌರಿಯವರ ಸಂದೇಶ ಬಂದು ತಲುಪಿದೆ. ಕೆ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಶ್ರೀನಾಥ್ ಅವರು ಹೇಳ್ತಿದ್ದಾರೆ, ಕಾಲೇಜಿನ ಕೊನೆಯ ದಿನ ಪಾಪ ಕೆಹತೆ ಓಕೆ ಬಡ ಪಾಪ ಕೆಹತೆ ಬಡ ನಾಮ್ ಕರೆಗ ಹಿಂದಿ ಹಾಡು ಹಾಡಿದ್ರು, ನೆನೆಸ್ಕೊಂಡ್ರೆ 35 ವರ್ಷ ಆಗೋಗ್ಬಿಟ್ಟಿದೆ, ಖುಷಿಯಾಗತ್ತೆ ಅಂತ ಶ್ರೀನಾಥ್ ಅವರು ಹೇಳ್ತಿದ್ದಾರೆ. ಜೊತೆಗೆ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಹಾಗೆ ಸ್ಕೂಲ್ ಡೇಸಲ್ಲಿ ನಾನು ಯಾವಾಗಲೂ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ, ಬಟ್ ಆಲ್ವೇಸ್ ದ ಬ್ಯಾಕ್ ಬೆಂಚರ್. ಕಾಲೇಜ್ ಡೇಸಲ್ಲಿ ನೆನಪುಗಳು ಒಂದು ಎರಡ ಬಂಕ್ ಮಾಡಿರೋದಂತೂ ಸಿಕ್ಕಾಪಟ್ಟೆ ಇದೆ. ರಾಜ್ ದ ಶೋಮ್ಯಾನ್ ಮೂವಿಗಂತೂ ಹೋಗಿದ್ವಿ, ಅದಂತೂ ನನಗೆ ನೆನಪಿದೆ ಅಂತ ಪೂಜಾ ಅವರ ಸಂದೇಶ ಬಂದಿದೆ. ವೆರಿ ನೈಸ್. ಕಮನಹಳ್ಳಿ ಹತ್ರ ಮಳೆ ಬರ್ತಾ ಇದೆ, ಬಟ್ ನಿಂತೋಗ್ಬಿಡ್ತು, ಬೇಜಾರಾಗ್ತಾ ಇದೆ ಅಂತ ವೀಣಾ ಕರಿಯಪ್ಪ ಅವರು ಕಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಗೆ ಸೂಪರ್ ಪ್ರೋಗ್ರಾಮ್ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದರೆ, ಶುಭ ಸಂಜೆ ಅಂತ ಕೂಡ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಹಾಗೆ ರಘುವರು ಹೇಳ್ತಿದ್ದಾರೆ, ಮರೆಯೋದಕ್ಕೆ ಸಾಧ್ಯ ಇಲ್ಲ ಒಳ್ಳೊಳ್ಳೆ ಗೀತೆಗಳು, ನಮ್ಮ ಕಾಲೇಜ್ ಡೇಸ್ ಅಂತಲೂ ವಿ ಎಂಜಾಯ್ಡ್ ವಿತ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. ವೆರಿ ನೈಸ್. ಗಣ್ಯ ಮಲ್ನಾಡ್ ಸಕಲೇಶ್ಪುರದಿಂದ ಹೇಳ್ತಿದ್ದಾರೆ, ನಾವು ಶಾಲೆಗೆ ಹೋಗುವಾಗ ಐಸ್ ಕ್ಯಾಂಡಿನ ಒಂದು ಐಸ್ ಕ್ಯಾಂಡಿನ ಇಬ್ಬರು ಶೇರ್ ಮಾಡ್ತಾ ಇದ್ವಿ, ಅದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಆ ನೆನಪುಗಳು ಮತ್ತೆ ಮತ್ತೆ ಕಾಡುತ್ತೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ಹಾಗೆ ಚಂದ್ರಶೇಖರ್ ಅವರು ಕಾನಹಳ್ಳಿಯಿಂದ ಹೇಳ್ತಾರೆ, ಹೈಸ್ಕೂಲಲ್ಲಿ ಓದುವಾಗ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಲು ಸ್ನೇಹಿತರೊಂದಿಗೆ ಹೋದ ನೆನಪು, ಹಾಸ್ಟೆಲ್ನಲ್ಲಿ ಓದುತ್ತಿದ್ದವು, ಯಾರಿಗೂ ಹೇಳದೆ ಹೋಗ್ತಾ ಇದ್ವಿ. ಮಾರನೇ ದಿನ ಶಾಲೆಗೆ ಹೋದಾಗ ಉಪಾಧ್ಯಾಯರಿಂದ ಒದೆಗಳು ತಿಂದಿದ್ದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಆಗಿದ್ದು 1974 ಅಂತ ಅವರು ಹೇಳ್ತಾರೆ. ಓ ಓ, ವೆರಿ ನೈಸ್. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾರೆ, ಪ್ರಶಾಂತ್ 1969 ಪಟ್ಟಣ ಕಾಲೇಜ್ ಕಟ್ಟೆ ಹತ್ತಿದ್ವು. ಓಕೆ, ಹಳ್ಳಿಯಿಂದ ಬಂದ ನಾವು ಪಟ್ಟಣದ ಜೀವನಕ್ಕೆ ಮನಸೋತ್ತಿಗೆ ಬಿಟ್ವಿ. ಹಿಂದಿ ಸಿನಿಮಾ ಹಸಿನ ಮಾಂಜ ಆಗಿ ನೋಡಿದಾಗ ಸ್ವರ್ಗವೇ ಸಿಕ್ಕಂತಾಗಿತ್ತು ಅಂತ ನಾಗರಾಜ್ ಕೊಡೇಕಲ್ ಅವರ ಸಂದೇಶ. ಓಕೆ ಓಕೆ. ಹಾಗೆ ಪೂಜಾ ಅವ್ರು ಹೇಳ್ತೀರಾ, ಅಯ್ಯೋ ಸಿಕ್ಕಾಪಟ್ಟೆ ಬಂಕ್ ಎಲ್ಲ ಮಾಡೋದ್ರಲ್ಲಿ ಒಂದೇ ಸಲ ನಾನೇ ಬಂಕ್ ಮಾಡಿದ್ದು, ಅದಕ್ಕೆ ಫುಲ್ ಭಯ ಆಗಿಬಿಟ್ಟಿತ್ತು, ಏನು ಮಾಡೋದು, ಇವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ ಅಂತ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಹಾಗಿದ್ಮೇಲೆ ನಿಮ್ಮ ಕಾಲೇಜ್ ದಿನಗಳ ಶಾಲಾ ದಿನಗಳ ನೆನಪು ನೀವು ನನಗೆ ಕಳಿಸ್ಬೋದು 9480910013ಕ್ಕೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: do non stop Sunday. Non stop Sunday. Non stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲಿ ಎಸ್ ಎಫ್ ಎಂ 101.3 ಮೆಗಾಹರ್ಟ್ಸ್ಗಳನ್ನ ಕೇಳ್ತಾ ಇದ್ರೆ ಬಹಳಷ್ಟು ಜನ ಸಂದೇಶವನ್ನು ಕಳಿಸಿ ಅವರ ಶಾಲಾ ಕಾಲೇಜು ದಿನಗಳ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಭೀಮಸಮುದ್ರದಿಂದ ಶಿವಸರ್ವೋತ್ತಮ ದಾವಣಗೆರೆ ಬಡಾವಣೆಯಿಂದ ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ ಒಳ್ಳೊಳ್ಳೆ ಗೀತೆಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಲತಾ ವಿನಯ್ ಅವರು ಚಿತ್ರದುರ್ಗದಿಂದ ಒಳ್ಳೊಳ್ಳೆ ಗೀತೆಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅಮೃತ ರಮೇಶ್ ಅವರು ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ, ಹಾಗೆ ಭಾಗ್ಯಶ್ರೀ ಅವರ ಸಂದೇಶ ಬಂದು ತಲುಪಿದೆ. ಜೊತೆಗೆ ಸೌಮ್ಯ ಶಾಂತರಾಜ್ ಅವರು ಹೇಳ್ತಾರೆ, ಶಾಲಾ ದಿನಗಳಲ್ಲಿ ಮಳೆಯಿಂದ ನಾವು ತಡವಾಗಿ ಮನೆಗೆ ಹೋಗಬೇಕಾಗಿತ್ತು, ಮಳೆಗಾಲದಲ್ಲಿ ನಾವು ಸ್ನೇಹಿತರೊಂದಿಗೆ

ಐಸ್ ಕ್ರೀಮ್ ತಿಂದು ಹಳೆ ದಿನಗಳ ಮಳೆಯನ್ನು ಆನಂದಿಸ್ತಾ ಇದ್ವಿ, ಇದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೌಮ್ಯ ಶಾಂತರಾಜ್ ಅವರ ಸಂದೇಶ ಬಂದು ತಲುಪಿದೆ ಎಚ್ಎಲ್ನಿಂದ. ವೆರಿ ನೈಸ್, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಂದೇಶಗಳಿಗೆ. ವೈ ಕೆ ರವಿಕುಮಾರ್ ಅವರು ತರೀಕೆರೆಯಿಂದ ಹೇಳ್ತಾರೆ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ 6:05 ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ ಕೇಳಲಿದ್ದೀರಿ. ತದನಂತರ ಕನ್ನಡ ರತ್ನ ಭಂಡಾರ ಜೊತೆಗೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ ಕೇಳ್ತಾರೆ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕುಮಾರ ವೆಂಕಣ್ಣ ಇವರಿಗೆ ಶಿವರಾಮ ಕಾರಂತರೇ ಸ್ಫೂರ್ತಿ. ಯಕ್ಷಗಾನ ನಿಪುಣ, ಮದ್ದಳೆ ತಯಾರಕರ ಪರಂಪರೆ. ಮೈಸೂರು ಶೈಲಿ ನೃತ್ಯವನ್ನ ಕಲಿತರು, ಜನಪದ ಅಭ್ಯಾಸ ಮಾಡಿದರು, ಪತ್ರಿಕಾ ವೃತ್ತಿ ಮಾಡಿದರು, ಕಾದಂಬರಿಗಳನ್ನು ಬರೆದರು, ಮಕ್ಕಳ ಪುಸ್ತಕಗಳನ್ನು ಬರೆದರು, ಸಂಘಟನೆ ಮಾಡಿದರು, ಕಲಾ ವಿಮರ್ಶಕರು, ಕಾರ್ಮಿಕರ ಪರವಾಗಿ ಚಳುವಳಿಗಳನ್ನು ಮಾಡಿದರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಸಂಸ್ಕೃತಿ ಕಂಡ ಧೀಮಂತ ವ್ಯಕ್ತಿತ್ವ ಕುಮಾರ ವೆಂಕಣ್ಣ. ವೆಂಕಟರಾವ್ ಕೊಯಿಲೂರ್ಕರ್ ಅವರ ಮೂಲ ನಾಮ, ಕುಮಾರ ವೆಂಕಣ್ಣ ಅವರ ಕಾವ್ಯ ನಾಮ. ಅವರಿಗೆ 70 ವರ್ಷ ತುಂಬಿದಾಗ ಆಕಾಶವಾಣಿ ನಡೆಸಿದ ಸಂದರ್ಶನ.
4: ನನ್ನ ದೃಷ್ಟಿಯಿಂದ ಮತ್ತು ನನ್ನ ಸಾಧನೆಯ ಸಮೀಕ್ಷೆಯಿಂದ ನನಗೆ ಕಂಡುಬರೋದಿಷ್ಟೇ, ಪ್ರಗತಿಶೀಲ ಚಳವಳಿಯ ಪ್ರಕೋಪಕ್ಕೆ ಹೋಗಿ ಅದು ಎಲ್ಲ ಸಾಹಿತಿಗಳನ್ನು ಬಡಿದು ಎಬ್ಬಿಸದಿದ್ದರೆ ಕನ್ನಡ ಚಳವಳಿ ಆರಂಭವಾಗ್ತಾ ಇರಲಿಲ್ಲ, ಕರ್ನಾಟಕ ಏಕೀಕರಣಕ್ಕೆ ನಮ್ಮ ಜನ ಹೋರಾಡುತ್ತಲೂ ಇರಲಿಲ್ಲ. ಜನ ಎಲ್ಲರೂ ಇದು ಏನಿದು, ಏನು ಕತೆ, ಸಾಹಿತ್ಯ ಅಂದ್ರೇನು, ಕನ್ನಡ ಅಂದ್ರೇನು, ಏಕೀಕರಣ ಯಾಕೆ ಬೇಕು, ಅದು ಏಕೆ ಅಗತ್ಯ ಅನ್ನೋ ವಿಚಾರವನ್ನು ಮಾಡೋದಕ್ಕೆ ಹತ್ತಿದ್ದರಿಂದ ನಾಡಿನ ಮೂಲೆ ಮೂಲೆಗೂ ಕನ್ನಡದ ಕಹಳೆಯ ಧ್ವನಿ ಕೇಳಿಸಿತು. ಹಾಗೆ ಜನ ಜಾಗೃತಿ ಉಂಟಾಯಿತು. ಓ, ನಾವು ನಮ್ಮ ಕನ್ನಡಿಗರು, ನಮಗೂ ಒಂದು ನಾಡು ಇದೆ, ನಮಗೂ ಒಂದು ಹೋರಾಟ ಮಾಡಬೇಕು, ನಾವು ಒಂದು ಸ್ವತಂತ್ರವಾದ ಭಾವನೆಯಿಂದ ನಮ್ಮ ಸಾಹಿತ್ಯ ಸಂಸ್ಕೃತಿ ಕೃತಿಗಳನ್ನು ನಡೆಸಬೇಕು ಅನ್ನೋ ಭಾವನೆ ಜನರಲ್ಲಿ ಮೊಳಗಿತು. ಜನ ಬದುಕಲಿ ಅನ್ನೋ ಒಂದು ಭಾವನೆಯಿಂದ ನಾವು ಹೊರಟಾಗ ಆ ಜನರಲ್ಲಿ ದುಡಿಯುವ ಜನ ಅನ್ನೋದನ್ನು ಎತ್ತಿಕೊಳ್ತೇವೆ. ಯಾರು ದುಡಿಯುತ್ತಾರೆ ಅವರನ್ನೇ ನಾವು ಜನ ಅಂತ ತಿಳ್ಕೊಂಡದ್ದು. ಈ ರೀತಿ ನಮ್ಮ ಜನ ಜನರಾಗಿ ಬದುಕಲಿ ಅಂತ ಹೋರಾಟ ಮಾಡುವಾಗ ರೈತರು, ಕಾರ್ಮಿಕರು, ಶ್ರಮಜೀವಿಗಳು ಎಲ್ಲರನ್ನು, ಕೆಲಸ ಮಾಡುವಂಥವರನ್ನು, ದೀನ ದಲಿತರು, ಅಂಗವಿಕಲರು ಎಲ್ಲರನ್ನೂ ನಾವು ಸೇರಿಸಿಕೊಳ್ತೇವೆ. ಮಹಾಜನ ಸಮುದಾಯ, ಬಹುಸಂಖ್ಯಾ ಜನಗಳನ್ನು ನಾವು ಲೆಕ್ಕ ಹಾಕ್ಕೊಳ್ತೇವೆ. ಈ ಎಲ್ಲರ ಬದುಕಿಗೆ ಏನು ದಾರಿ, ಈ ಬದುಕು ಉತ್ತಮವಾಗುವುದು ಹೇಗೆ, ಈ ಒಂದು ಒಬ್ಬ ಮೇಲೆ ಒಬ್ಬ ಕೆಳಗೆ ಇರೋದು ಹೇಗೆ, ಅರಸ ಆಳು ಎಂಬ ಈ ಅಂತರವನ್ನು ತೊಲಗಿಸುವುದು ಹೇಗೆ, ಇದನ್ನು ನಾವು ಚಿಂತಿಸಿದಾಗ ಜನ ಅರ್ಥ ಮಾಡಿಕೊಂಡ್ರು. ಓಹೋ, ನಾವು ಕೆಲವರೇ ಅರಸರಾಗಿರೋದು, ಎಲ್ಲರೂ ಅರಸರ ಆಗೋದಕ್ಕಾಗೋದಿಲ್ಲ, ನಾವು ಅರಸರಾದದ್ದಿದ್ದರೂ ಮನುಷ್ಯರಾಗಿ ಬಾಳಬೇಕು ಅನ್ನೋ ದೃಷ್ಟಿಯಿಂದ ಜನ ಜಾಗೃತಿ ಮೂಡಿತು. ಜಾಗೃತಿ ಮೂಡಿಸಿ ಎಚ್ಚರಿಸಿ ಅಂತ ಒಂದು ನಗಾರಿಯಾಗಿ ನಾವು ಪ್ರಗತಿಶೀಲ ಚಳುವಳಿಯನ್ನು ಮಾಡಿದೆವು. ಅದು ನಮ್ಮ ಜನವನ್ನು ಜಾಗೃತಿಗೊಳಿಸಿತು. ಆ ಚಳುವಳಿಯಿಂದ ಕನ್ನಡದ ಜಾಗೃತಿಯೂ ಆಯಿತು, ಏಕೀಕರಣದ ಹೋರಾಟವೂ ಆಯಿತು. ಹೀಗೆ ನಾನಾಮುಖವಾಗಿ ಬಂತು. ಆದರೆ ಆ ಒಂದು ಹೊಡೆದೆಬ್ಬಿಸುವಂತಹ ಒಂದು ಸಾಹಿತ್ಯ ಈಗ ಬರುತ್ತದೆಯೇ, ಜನ ಜಾಗೃತಿ ಮೂಡಿಸುವಂತಹ ಸಾಹಿತ್ಯ ಇದೆಯೇ? ಇಲ್ಲ. ಈಗ ಕಥೆ ಕಾದಂಬರಿಗಳಿಗೆ ಸೀಮಿತವಾಗಿದೆ. ವಿಚಾರ ಕ್ರಾಂತಿ ಕೆರಳಿಸಿ ಜನರನ್ನು ಎಚ್ಚರಿಸುವಂಥ ಗಂಡಸು ಸಾಹಿತ್ಯ ಈಗ ಬರ್ತಾ ಇಲ್ಲ. ಅದು ನನ್ನ ದುಃಖ. ಜೀವನವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನ ಮಾತ್ರ ಅಲ್ಲ, ಬೇರೆಯವರ ಜೀವನವನ್ನು, ಜನಜೀವನವನ್ನು

0: ಅದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಿ ಅನ್ಯಾಯ ಆಗ್ತದೆ, ಅಕೃತ್ಯ ಆಗ್ತದೆ, ಅದನ್ನು ಎಚ್ಚರಿಸಿ ಎತ್ತಿ ತೋರಿಸಿ ಜನಗಳಿಗೆ ಜಾಗೃತಿ ಮೂಡಿಸಿ ಅವರದನ್ನು ಕೆಚ್ಚು ಮೂಡಿಸಿ ಯಾವುದೇ ಒಂದು ಧ್ಯೇಯಲ್ಲಿ ಆ ಬರವಣೆ ಜನರಲ್ಲಿ ಕೆಚ್ಚನ್ನು ಹುಟ್ಟಿಸಬೇಕು. ಅದು ನಿದ್ರಿಸಿರುವಂತೆ ಮಾಡಬಾರ್ದು. ಈಗ ನಮ್ಮಲ್ಲಿ ಬರುವ ಸಾಹಿತ್ಯ ನೋಡಿದರೆ ಬಹುಶಃ ಅದು ಹೆಚ್ಚು ಜನರಿಗೆ ನಿದ್ರೆ ಬರಬಹುದು ಆ ಪುಸ್ತಕ ಓದಿದರೆ ಅಥವಾ ಕತೆ ಓದಿದರೆ, ಅಥವಾ ಅದು ಎದ್ದು ನಿಲ್ಲಿಸುವಂಥದ್ದೇ ಅಲ್ಲ. ನಮ್ಮನ್ನು ಎಚ್ಚರಿಸುವಂಥ ಸಾಹಿತ್ಯ ಬೇಕು, ದಯವಿಟ್ಟು ಅದನ್ನು ಕೊಡಿ. ಅಷ್ಟೇ ನನ್ನ ಕೇಳಿಕೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕುಮಾರ ವೆಂಕಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಸ್ವಸ್ಯ ಸರ್ವಕಾರಂ ಪ್ರತಿ ಸ್ವಕೀಯಾಂ ಗಭೀರಾಂ ಕಾರ್ತಜ್ಞಭಾವಂ ಪ್ರಾಕಟಯತ್. ತೇನ ಅಯಂ ಪ್ರತಿಷ್ಠಿತ ಪುರಸ್ಕಾರಃ ಭಾರತಸ್ಯ ಸಾರ್ಧ ಶತ ಕೋಟಿ ಜನೇಭ್ಯಃ ಸಮರ್ಪಿತಃ.
1: ಸಬ್ಸೆ ಪಹಲೆ ಮೈ ಗರ್ಮ ಜೋಶಿ ಭರೆ ಸ್ವಾಗತ್ ಕೆ ಲಿಯೆ ಅಪ್ನೆ ಮಿತ್ರ ಪ್ರೆಸಿಡೆಂಟ್ ಪ್ರಭವೋ ಕೋ ಉನ್ಕಾ ಹೃದಯ ಸೆ ಆಭಾರ ವ್ಯಕ್ತ ಕರ್ತಾ ಹೂ ಔರ್ ಆಜ್ ಉನ್ಕೆ ಆತ್ಮೀಯತಾ ಭರೆ ನಿಮಂತ್ರಣ ಪರ ಇಂಡೋನೇಷ್ಯಾ ಕಿ ಯಾತ್ರಾ ಕರ್ತೆ ಹುಯೆ ಮುಜೆ ಬಹುತ್ ಖುಷಿ ಹೋ ರಹಿ ಹೈ. ಆಜ್ ಸುಬಹ ಮುಜೆ ಆದರ್ ಕೆ ಸಾಥ್ ಇಂಡೋನೇಷ್ಯಾ ಕಾ ಸರ್ವೋಚ್ಚ ಸಮ್ಮಾನ ದಿಯಾ ಗಯಾ ಹೈ. ಯೇ ಸಮ್ಮಾನ ಕೋಟಿ ಕೋಟಿ ಭಾರತ ವಾಸಿಯೋ ಕಾ ಹೈ, ಇಂಡೋನೇಷ್ಯಾ ಕೆ ಲೋಗೋ ಕಿ ಭಾವನಾಯೋ ಕಾ ಹೈ.
0: ಇತಃ ಪ್ರಾಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ ದೇಶಸ್ಯ ರಾಷ್ಟ್ರಪತಿ ಪ್ರಾಸಾದೆ ಇಸ್ತಾನಾ ಮೆರ್ದೇಕಾ ಇತ್ಯತ್ರ ಔಪಚಾರಿಕ ರಾಜಕೀಯ ಸಮ್ಮಾನನಂ ಪ್ರಾಪ್ತವಾನ್. ಅದ್ಯ ಅಪರಾಹ್ನೆ ಪ್ರಧಾನಮಂತ್ರಿ ಜಕಾರ್ತಾಯಾಂ ಇಂಡೋನೇಷ್ಯಾ ಸಂಸದಃ ಸಂಯುಕ್ತ ಸತ್ರಂ ಚ ಸಂಬೋಧಿತವಾನ್. ಪ್ರಧಾನಮಂತ್ರಿ ಸವಿಶೇಷಂ ನ್ಯಗಾದೀತ್ ಯತ್ ವೈಶ್ವಿಕ ಆತಂಕವಾದಸ್ಯ ಪ್ರತಿಕಾರಾಯ ಉಭೇ ಅಪಿ ರಾಷ್ಟ್ರೇ ಸಂಯುಕ್ತ ಕಾರ್ಯಸಮೂಹ ತಂತ್ರಸ್ಯ ಮಾಧ್ಯಮೇನ ಅತ್ಯಂತಂ ನಿಕಟತಯಾ ಕಾರ್ಯಂ ಕುರುತಃ.
1: आतंकवाद जैसे विषयों पर भारत और इंडोनेशिया दोनों की एक राय रही है. पिछले वर्ष पहलगाम में जब जघन्य आतंकवादी हमला हुआ, इंडोनेशिया तब भारत के साथ मजबूती से खड़ा रहा. मैं इसके लिए राष्ट्रपति प्रभवो और आप सभी का आभार व्यक्त करता हूं. हमारे दोनों देश काउंटर टेररिज्म पर जॉइंट वर्किंग ग्रुप के माध्यम से साथ काम कर रहे हैं.
0: ಕೇರಳ ರಾಜ್ಯಸ್ಯ ವಯನಾಡ್ ಜನಪದೆ ಮೆಪ್ಪಾಡಿ ಸಮೀಪಸ್ಥೆ ಕಲ್ಲಾಡಿ ಸ್ಥಾನಕ್ಕೆ ಅದ್ಯ ವಯನಾಡ್ ಸುರಂಗ ಮಾರ್ಗ ಪರಿಯೋಜನಾಯಾಹ ನಿರ್ಮಾಣ ಸ್ಥಳೆ ಸಂಜಾತೇನ ಏಕೇನ ಭೀಷಣೇನ ಪ್ರಾಣಹಾರಕ ಪಂಕಪಾತೇನ ತ್ರಯಃ ಜನಾಃ ಮೃತ್ಯುಮುಪಗತಾಃ. ವಾರ್ತಾಹರೈಃ ಸಹ ಭಾಷಮಾಣಃ ಮುಖ್ಯಮಂತ್ರಿ ವಿ ಡಿ ಸತೀಶನಃ ಇಮಾಂ ಘಟನಾಂ ಅತ್ಯಂತಂ ಕಷ್ಟಪ್ರದಾಂ ದುರ್ಭಾಗ್ಯಸ್ಪದಾಂ ಚ ಅವರ್ಣಯತ್. ತೇನ ಆರೋಪಃ ಕೃತಃ ಯತ್ ಜನಪದ ಆಪತ್ ಪ್ರಬಂಧನ ಪ್ರಾಧಿಕರಣಸ್ಯ ಸಮಾಹ್ವಾನಾನಾಂ ಪಶ್ಚಾದಪಿ ಅಧಿಕಾರಿಭಿಃ ದತ್ತಾನಾಂ ನಿರಂತರ ನಿರ್ದೇಶಾನಾಂ ಪಾಲನೆ ಗಂಭೀರ ಉಪೇಕ್ಷಾ ವಿಹಿತಾ. ತೇನ ಅಗ್ರೆ ಜ್ಞಾಪಿತಂ ಯತ್ ದುರ್ಘಟನಾಸ್ಥಳೆ ಸಹಾಯೋದ್ಧಾರ ಕಾರ್ಯಾರ್ಥಂ ರಾಷ್ಟ್ರೀಯ ಆಪತ್ ಉದ್ಧಾರ ಬಲಸ್ಯ ದಲಾನಿ ರಾಜ್ಯ ಆರಕ್ಷಕ ಬಲಂ ಸಹೈವ ಅಗ್ನಿಶಮನ ಉದ್ಧಾರ ಸೇವಾ ವಿಭಾಗಃ ಸದ್ಯಃ ನಿಯೋಜಿತಾಃ ಸಂತಿ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಅದ್ಯ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ನವದಿಲ್ಲ್ಯಾಂ ಅಸ್ಯ ವರ್ಷಸ್ಯ ಡ್ಯೂರಂಟ್ ಕಪ್ ಟೂರ್ನಮೆಂಟ್ ಇತ್ಯಸ್ಯ ಜಯಚಿಹ್ನಾನಾಂ ಅನಾವರಣಂ ಅಕರೋತ್. ಸಹೈವ ಧ್ವಜಂ ಪ್ರದರ್ಶ್ಯ ತಾನ್ ಪ್ರೇಷಿತವತಿ. ಸಭಾಂ ಸಂಬೋಧಯಂತಿ ಅಸೌ ಅವದತ್ ಯತ್ ಅಸ್ಮಿನ್ ವರ್ಷೆ ನೂತನಾನಿ ದಲಾನಿ ಡ್ಯೂರಂಟ್ ಕಪ್ ಪ್ರೆಸಿಡೆಂಟ್ ಕಪ್ ಶಿಮ್ಲಾ ಟ್ರಾಫಿ ಇತ್ಯತೇಭ್ಯಃ ಜಯಚಿಹ್ನೇಭ್ಯಃ ಪ್ರತಿಸ್ಪರ್ಧಾಂ ಕರಿಷ್ಯಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ರಾಷ್ಟ್ರೀಯ ರಾಜಧಾನ್ಯಾಂ ಹರಿತ ಕ್ಷೇತ್ರಸ್ಯ ಸಂವರ್ಧನಾಯ ಏಕ್ ಪೇಡ್ ಮಾ ಕೆ ನಾಮ್ ಇತ್ಯಭಿಯಾನಮ ಅಭಿಲಕ್ಷ್ಯ ದಿಲ್ಲ್ಯಾಂ ಸಪ್ತತಿ ಲಕ್ಷ ಪಾದಪಾನಾಂ ವಪನಸ್ಯ ಕಸ್ಯಚಿತ್ ಮಹಾಭಿಯಾನಸ್ಯ ವಿಧಿವತ್ ಶುಭಾರಂಭಂ ವಿಹಿತವಾನ್. ಅಸ್ಮಿನ್ ಮಂಗಲಾವಸರೆ ಸಂಬೋಧಯನ್ ಶ್ರೀ ಶಾಹ ಪ್ರತಿಪಾದಿತವಾನ್ ಯತ್ ಅಯಂ ವಪನ ಸಂಕಲ್ಪ ದಿಲ್ಲಿ ಪರ್ಯಾವರಣತಂತ್ರಸ್ಯ ಚ ಆಮೂಲಂ ಪರಿವರ್ತನಾಯ ಕಶ್ಚನ ಅತ್ಯಂತ ಮಹತ್ವಪೂರ್ಣ ಅಭಿನವ ಪ್ರಯಾಸೋ ವರ್ತತೆ. ಕೇಂದ್ರೀಯ ಜನಜಾತಿಯ ಕಾರ್ಯ ಮಂತ್ರಾಲಯೇನ ಜುಎಲ್ ಓರಂ ಇತ್ಯನೇನ ಜನಜಾತಿಯ ವಿಕಾಸಾಯ ಜ್ಞಾನಸ್ಯ ನವಾನ್ವೇಷಣಸ್ಯ ಸಾಕ್ಷ್ಯಾಧಾರಿತ ನೀತಿ ನಿರ್ಮಾಣಸ್ಯ ಚ ಯಂತ್ರರೂಪೇಣ ಜನಜಾತಿಯ ಅನುಸಂಧಾನ ಸಂಸ್ಥಾನಾಂ ಸುದೃಢೀಕರಣಾಯ ನೂತನ ದೃಷ್ಟಿಃ ಉದ್ಘಾಟಿತಾ ವರ್ತತೆ. ಕೇಂದ್ರೀಯ ಕೃಷಿ ಮಂತ್ರಿ ಶಿವರಾಜ ಸಿಂಹ ಚೌಹಾನಃ ಅದ್ಯ ವಿಂಶತಿ ಸಹಸ್ರಾಧಿಕ ಕೃಷಿ ಉದ್ಯಮಿನಃ ವಿಂಶತಿ ಲಕ್ಷ ಕೃಷಕಾನ್ ಸಶಕ್ತೀಕರ್ತುಂ ಪ್ರಗತಿ ಪರಿಯೋಜನಾಯಾಃ ಶುಭಾರಂಭಂ ಅಕರೋತ್. ನಿರ್ವಾಚನಾಯೋಗೇನ ಬಿಹಾರ ಗುಜರಾತ್ ಮಧ್ಯಪ್ರದೇಶ ರಾಜ್ಯಾನಾಂ ತ್ರಿವಿಧಾನಸಭಾಸನಾನಾಂ ಉಪನಿರ್ವಾಚನೇಭ್ಯಃ ಅಧಿಸೂಚನಾ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 6:30 18 ಸೆಕೆಂಡ್ಗಳು. ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಫಾರ್ ಯುವರ್ಸ್.
1: ನಮಸ್ಕಾರ ಎಲ್ಲರಿಗೂ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಇದು ಮನಸ್ಸುಗಳ ಮಾತು ಮಧುರ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ನಮ್ಮ ಕನ್ನಡದ ಸಾಹಿತಿ ಜೆ ವಾಮನ ಭಟ್ಟ ಅವರ ನಡೆವ ನೆರಳು ಅನ್ನುವಂತಹ ಕವಿತೆಯಲ್ಲಿನ ಸಾಲುಗಳು ಹೀಗಿದೆ. ಕಮಲದ ನೆರಳಲ್ಲಿ ಕಣ್ಣನು ಮುಚ್ಚಿ ಅಂಚೆಯು ಮೆರೆವುದು ಬಗೆಯನು ಬಿಚ್ಚಿ ನಡೆಯುವ ನೆರಳಿನ ಮುಗಿಯದ ನಡೆಯು ಮುಗಿಯುತ್ತಾ ಬಂದಿತು ಈ ನಡೆಯಾಯ್ತು ನಡೆಯದ ಮನುಜಗೆ ಬಿಡುವಾಯ್ತು. ಕೇಳ್ತಾನೆ ಇರಿ ಮನಸ್ಸುಗಳ ಮಾತು ಮಧುರ. ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾ

ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಟೆನಿಸನ್ ಕವಿಯ ಒಂದು ಹಾಡನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ಕನ್ನಡದ ಕವಿ ಮಂ ಅನಂತರಾವ್ ಅವರು ಕಳೆದು ಹೋದ ದಿನಗಳು ಅನ್ನುವಂತಹ ಕವಿತೆಯನ್ನ ಬರೆದಿದ್ದಾರೆ. ಈ ಕವಿತೆಯ ಸಾಲುಗಳು ಹೀಗಿದೆ. ಸಮಯ ತೀರಿ ಬತ್ತಿಯಾರಿ ನಂದು ತಿರಲು ದೀವಿಗೆ, ಸಮಯದ ದೇಹದಲ್ಲಿ ಕಿವುಡು ಕಿವಿಗೆ ಮಬ್ಬು ಕಣ್ಣಿಗೆ, ಅಮರಿ ಕರೆಯುವಾಗ ಕೂಡಲೆಂದು ಮಣ್ಣು ಮಣ್ಣಿಗೆ, ತಮದೊಳಿಹದ ಭ್ರಮೆಗಳಂತೆ ದಾರಿಗೆಟ್ಟ ಜೀವಿಗೆ, ಅಳಲಗಡಲ ತೆರೆಗಳು ಕಳೆದು ಹೋದ ದಿನಗಳು.

0: ಇದಾಗಿತ್ತು ಈ ಹೊತ್ತಿನ ಮನಸ್ಸುಗಳ ಮಾತು ಮಧುರ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು

0: ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೇ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
3: ಆಕಾಶವಾಣಿ FM Rainbow.
4: ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲ ಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ

0: ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂಥ 35 ಲಕ್ಷ ರೂಪಾಯಿ ವೆಚ್ಚದ ಪಾದಾಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1,700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂಥ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ದರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ದರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 12,30,337 ಮತದಾರರಿದ್ದು 11,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಡೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ

ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
2: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
1: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
2: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

6:57 ಆಗಿದೆ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನ್ ಬಿಲೋ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಒಳ್ಳೊಳ್ಳೆ ಗೀತೆ ನಿಮಗೆಲ್ಲರಿಗೂ ಪ್ರಸಾರ ಆಗತ್ತೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಯಾವ ಟಾಪ್ 10 ವಿಷಯ ನಾನು ಇವತ್ತು ಮಾತಾಡ್ತೀನಿ ಖಂಡಿತ ನಿಮಗೆ ತಿಳಿಸ್ತೀನಿ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾರೆ ಎಫ್ಎಂ ರೈನ್ಬೋ 101.3.

ಅದ್ಭುತವಾಗಿರುವಂಥ ಗೀತ ಎಲ್ಲ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗಾಳಿಯೋ ಗಾಳಿಯೋ ಸೂಪರ್ ಹಿಟ್ ಗೀತ ಕೇಳ್ತಾ ಇದ್ರಿ. ಇವತ್ತು ಕಾರ್ಯಕ್ರಮದಲ್ಲಿ ನಾವು ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೀವಿ, ಏನು ವಿಚಾರ ಮಾತಾಡೋಕ್ಕಿದೆ ಇವತ್ತು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಹಾಗೇ ನಾವು ಇವತ್ತು ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ವಿಷಯ ಯಾವುದಪ್ಪ ಅಂತಂದರೆ ಟಾಪ್ 10 ಎಂದಿನಂತೆ ನಾನು ಮಾತಾಡ್ತೀನಿ. ಅದರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಉದ್ದಗಲಕ್ಕೆ ಹರಡಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳು, ಅದರಲ್ಲಿ ಯಾವ ರಾಷ್ಟ್ರೀಯ ಹೆದ್ದಾರಿಗಳು ಟಾಪ್ 10 ಅಂದರೆ ಡಿಸ್ಟೆನ್ಸ್ ವೈಸ್ ಯಾವ ಒಂದು ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ವೈಸ್ ಯಾವ ಒಂದು 10 ಲಾಂಗೆಸ್ಟ್ ನ್ಯಾಷನಲ್ ಹೈವೇಸ್ ನಮ್ಮ ಭಾರತದಲ್ಲಿದೆ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. 10ನೇ ಸ್ಥಾನದಲ್ಲಿ 1435 ಕಿಲೋಮೀಟರ್ ಅಂದರೆ ದೆಹಲಿಯಿಂದ ಕೋಲ್ಕತ್ತಾಗೆ ಟಚ್ ಮಾಡುವಂಥ ಒಂದು ಹೈವೇ NH-19, NH-19 ಇದು 10ನೇ ಸ್ಥಾನದಲ್ಲಿ ಇರೋದು ನಾವು ನೋಡಬಹುದು ಸ್ನೇಹಿತರೆ. ಇದು 10th ಪೊಸಿಷನಲ್ಲಿದೆ, ಅಂದರೆ ಸುಮಾರು 1435 ಕಿಲೋಮೀಟರ್ ದೂರಕ್ಕೆ ಹಬ್ಬಿದೆ ಇದು, ಎಲ್ಲಿಂದ ದೆಹಲಿಯಿಂದ ಕೋಲ್ಕತ್ತಾವರೆಗೂ. NH-19 NH-66 1622 ಕಿಲೋಮೀಟರ್ ಮಹಾರಾಷ್ಟ್ರದ ಪನ್ವೆಲಿಂದ ಹಿಡಿದು ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಇರುವಂಥದ್ದು, 1622 ಕಿಲೋಮೀಟರ್ ದೂರಕ್ಕೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ 8ನೇ ಸ್ಥಾನದಲ್ಲಿ 1711 ಕಿಲೋಮೀಟರ್ ದೂರ ಇರುವಂತಹ NH-16 ಅಂತಂದರೆ ಈಸ್ಟ್ ಕೋಸ್ಟ್ ಆಫ್ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಿಂದ ತಮಿಳುನಾಡಲ್ಲಿರುವಂತಹ ಚೆನ್ನೈಗೆ ಬರುವಂತಹ ರಸ್ತೆ ಇದು, 1711 ಕಿಲೋಮೀಟರ್ ಇದೆಯಂತೆ.

ಈ ಒಂದು ರಾಷ್ಟ್ರೀಯ ಹೆದ್ದಾರಿ NH16. ಸೊ ಯಾವ್ಯಾವ ಹೆದ್ದಾರಿಗಳಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಳ್ತಾ ಹೋಗೋಣ. ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9480901013 ನೀವು ಸಂದೇಶವನ್ನು ಕಳಿಸ್ಬಹುದು. ಕೇಳಿ ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ.

ಮುಗಿಲಿನ ಮಾತು ಮುಸಲಧಾರೆ, ಅದ್ಭುತವಾಗಿರುವಂತಹ ಸಾಹಿತ್ಯ ಅಲ್ಲ. ಓಕೆ, ಒಳ್ಳೆ ಗೀತೆಯನ್ನು ಎಂಜಾಯ್ ಮಾಡ್ತಾ ಇದ್ವಿ. ನಾನಂತೂ ಸ್ಟುಡಿಯೋದಲ್ಲಿ ಈ ಹಾಡುಗಳನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ. ಸೂಪರ್ ಪ್ರೋಗ್ರಾಮ್ ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸಿದರೆ, ನಂಬರ್ ಎಂಡಿಂಗ್ 3479. ಸ್ನೇಹಿತರು ಜೊತೆಯಲ್ಲಿ ಕೌಡ್ಲೆ ರವಿ ಅವರು ಹೇಳ್ತಾರೆ, ಗೀತೆಗಳ ಆಯ್ಕೆ ತುಂಬ ಚೆನ್ನಾಗಿದೆ ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೊಳ್ಳೆ ಗೀತೆಗಳಿಗೆ ಅಂತ ಹೇಳಿ. ಹಾಗೆ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಸಂದೇಶವನ್ನು ಕಳಿಸ್ತಾರೆ.

ಹೇಳ್ತೀರ, ಎಫ್ ಎಂ ರೈನ್ಬೋದ ಜೊತೆಗೆ ನಾವು ಕೂಡ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ರೆ, ಪ್ರಮೀಳಾ ಚಂದ್ರಶೇಖರ್ ಅವರು ಕಾನಹಳ್ಳಿಯಿಂದ ಹೇಳ್ತೀರಾ, ಸುಂದರ ಸಂಜೆಯ ಸಮುದ್ರ ಗೀತೆಗಳ ಸಾಯಂಕಾಲದಲ್ಲಿ ಕಾಫಿ ಕುಡಿಯುತ್ತಾ ಹಾಗೆ ಮುರುಕಲು ಕುರುಕಲು ತಿಂತಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ, ತುಂಬ ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ರೆ. ಅಮೃತ ರಮೇಶ್ ಅವರು ಹೇಳ್ತೀರೆ, ಒಳ್ಳೊಳ್ಳೆ ಗೀತೆಗಳು, ನೈಸ್ ಸಾಂಗ್ ಸೆಲೆಕ್ಷನ್, ಥ್ಯಾಂಕ್ಸ್ ಪ್ರಶಾಂತ್ ಅಂತ ಹೇಳ್ತೀರೆ. ಉಮೇಶ್ ಸಿರಿಗೆರೆ ಅವರು ಹೇಳ್ತೀರೆ, ದಾವಣಗೆರೆಯಿಂದ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಓಕೆ ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತೀರಿ, ಇವತ್ತು ನಾವು ನ್ಯಾಷನಲ್ ಹೈವೇಗಳ ಬಗ್ಗೆ ಪಾಠ ಕೇಳ್ತಾ ಇದ್ದೀವಿ ಅಂತ, ಓಕೆ ಥ್ಯಾಂಕ್ ಯು. ಹಾಗೆ ರಘು ಅವರ ಸಂದೇಶ ಬಂದಿದೆ, ಮೈಸೂರಿನಿಂದ ನಾನು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ ಪ್ರಶಾಂತ್ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್, ಕೇಳಿ ಎಂಜಾಯ್ ಮಾಡಿ. ಹಾಗೆ 8 ಅಂದರೆ 3, 10, 9 ಮತ್ತು 8ನೇ ಸ್ಥಾನದಲ್ಲಿ ಇದ್ದಂತಹ ಲಾಂಗೆಸ್ಟ್ ಹೈವೇಗಳ ಬಗ್ಗೆ ನಾವು ವಿಷಯ ತಿಳ್ಕೊಂಡ್ವಿ. ಈಗ 7ನೇ ಸ್ಥಾನದಲ್ಲಿ ಅಂದರೆ NH 53 ನ್ಯಾಷನಲ್ ಹೈವೇ 53 1781 ಕಿಲೋಮೀಟರ್, ಗುಜರಾತ್ನ ಹಜೀರಾಯಿಂದ ಹಿಡಿದು ಪಾರದೀಪ್ ಅಂದರೆ ಒಡಿಶಾದ ಪಾರದೀಪ್ ಪೋರ್ಟ್ವರೆಗೂ ಇರುವಂಥ 1781 ಕಿಲೋಮೀಟರ್ ಉದ್ದ ಇದೆಯಂತೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ. ಹಾಗೆ 6ನೇ ಸ್ಥಾನದಲ್ಲಿ ನ್ಯಾಷನಲ್ ಹೈವೇ 6 1873 ಕಿಲೋಮೀಟರ್, ಜೊರಾಬತ್ ಮೇಘಾಲಯದಿಂದ ಸೆಲಿಂಗ್ ಮಿಜೋರಾಂವರೆಗೂ ಇರುವಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬರೋಬ್ಬರಿ 1873 ಕಿಲೋಮೀಟರ್ಗಳಿದೆ. 5ನೇ ಸ್ಥಾನದಲ್ಲಿ 2040 ಕಿಲೋಮೀಟರ್ ಉದ್ದ ಇರುವಂಥ ಉತ್ತರಾಖಂಡಲ್ಲಿ ಸಿತಾರ್ಗಂಜಿಂದ ಹಿಡಿದು ಆಂಧ್ರಪ್ರದೇಶದ ಇಬ್ರಾಹಿಂಪಟ್ಟಣಂವರೆಗೂ ಇರುವಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸುಮಾರು 2040 ಕಿಲೋಮೀಟರ್ ಉದ್ದ ಇದೆಯಂತೆ. ಇನ್ನು ಯಾವ್ಯಾವ ರಾಷ್ಟ್ರೀಯ ಹೆದ್ದಾರಿ ಇದೆ ಮೊದಲ 5 ಸ್ಥಾನದಲ್ಲಿ, ನಾವು ಅದರ ಬಗ್ಗೆ ಹಾಗೆ ಮಾತಾಡ್ತಾ ಹೋಗೋಣ. ಮುಂದಿನ ಗೀತೆಯನ್ನು ಕೇಳಿ ಈ ಗೀತೆಯನ್ನು ಕೇಳಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ ಈ ಗೀತೆ.

ಅದ್ಭುತವಾಗಿರುವಂತಹ ಗೀತೆಯನ್ನು ಕೇಳ್ತಾ ಇದ್ದೀರಿ ರಾಜೇಶ್ ಕೃಷ್ಣ ಅವರ ಧ್ವನಿಯಲ್ಲಿ. ನಿನ್ನ ಜೊತೆಯ ಪರಿಚಯ ಈ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿ ಬಂತು. ಚಿನ್ನದ ಗೊಂಬೆ ಚಿತ್ರದ ಗೀತೆ ಫ್ರಮ್ ರೈನ್ಬೋದಲ್ಲಿ ಅನುರಾಧ ಭಟ್ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡುವಂಥ ಒಂದು ಸೂಪರ್ ಹಿಟ್ ಗೀತೆ ಎಫ್ ಎಂ ರೈನ್ಬೋದಲ್ಲಿ ಕೇಳ್ತಾ ಇದ್ರಿ. ಹಾಗೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಎಷ್ಟೊಂದು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ನಾಲ್ಕನೇ ಸ್ಥಾನದಲ್ಲಿ ಸಂಗ್ರೂರ್, ಪಂಜಾಬ್ನ ಸಂಗ್ರೂರಿಂದ ಹಿಡಿದು ಕರ್ನಾಟಕದ ಅಂಕೋಲಾದವರೆಗೂ ಇರುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ NH 52. ಇದು 2317 ಕಿಲೋಮೀಟರ್ ದೂರಕ್ಕೆ ಕ್ರಮಿಸುತ್ತೆ. ಇದು ನಾಲ್ಕನೇ ಸ್ಥಾನದಲ್ಲಿದ್ದರೆ ಮೂರನೇ ಸ್ಥಾನದಲ್ಲಿ NH 48, NH 48, 2807 ಕಿಲೋಮೀಟರ್ ದೆಹಲಿಯಿಂದ ಚೆನ್ನೈವರೆಗೂ ಇರುವಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ. ಮೊದಲು ಮತ್ತು ಎರಡನೇ ಸ್ಥಾನದಲ್ಲಿ ಯಾವುದಿದೆ ಖಂಡಿತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಸಂದೇಶಗಳ ಕಡೆ ಗಮನ ಹರಿಸೋದಾದರೆ ರಾಷ್ಟ್ರೀಯ 10 ಹೆದ್ದಾರಿಗಳ ಮಾಹಿತಿ ನಮ್ಮಲ್ಲೂ ನೇರವಾಗಿ ಕಾಮನಬಿಲ್ಲಿನ ವಾಹನದಲ್ಲಿ ಕರೆದುಕೊಂಡು ಹೋಗಿ ವಿಶೇಷ ಮಾಹಿತಿ ಪ್ರಸಾರ ಅನುಭವ ಆಯಿತು. ಥ್ಯಾಂಕ್ ಯು ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಇರೋದು ಉಮೇಶ್ ಸಿರಿಗೆರೆಯವರು. ಹಾಗೆ ಓಕೆ ಓಕೆ ಓಕೆ ಮಂಡಿಕರ್ ಕೃಪಾ ಅವರು ಹೇಳ್ತೀರೇ, ನಮಸ್ಕಾರ. ಕಾರ್ಯಕ್ರಮದಲ್ಲಿ ವಿಷಯ ಮತ್ತು ಹಾಡುಗಳು ತುಂಬ ಚೆನ್ನಾಗಿದೆ, ವಿಷಯ ನನಗೆ ತುಂಬ ಇಷ್ಟ ಆಗಿದೆ ಅಂತ ಅವರು ಸಂದೇಶವನ್ನು ಕಳಿಸ್ತಾರೆ. ಸೊ ನೈಸ್, ಥ್ಯಾಂಕ್ ಯು ಸೋ ಮಚ್. ಧಾರವಾಡದಿಂದ ಮಂಜುಶ್ರೀಯವರು, ಗುಡ್ ಈವ್ನಿಂಗ್ ಪ್ರಶಾಂತ್, ಸೂಪರ್ ಸಾಂಗ್ಸ್, ವೆರಿ ಗುಡ್ ಇನ್ಫಾರ್ಮೇಶನ್ ಅಂತ ಅವರು ಹೇಳ್ತಾರೆ. ಥ್ಯಾಂಕ್ಸ್ ಅಲಾಟ್. ಮಾತು ಮಾಹಿತಿ ಮನೋರಂಜನೆ ಸೂಪರ್ ಸೂಪರ್ ಅಂತ ಭಾಗ್ಯ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು ಭಾಗ್ಯ ಅವರೇ. ಹಾಗೆ ವರೆವಾ ವಾಟ್ ನೈಸ್ ಸಾಂಗ್ಸ್ ಅಂತ ಮೃತ ರಮೇಶ್ ಅವರು ಹೇಳ್ತಾ ಇದ್ರೆ, ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ರಾಷ್ಟ್ರೀಯ ಹೆದ್ದಾರಿಯ ಈ ವಿಚಾರದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಾ. ಕಾರ್ಯಕ್ರಮ ತುಂಬ ಇಷ್ಟ ಆಗ್ತಾ ಇದೆ, ಹಾಡುಗಳಂತೂ ಸೂಪರ್ ಆಗಿದೆ. ಪ್ರಶಾಂತ್ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಅಲಾಟ್. ರಘುವರ ಸಂದೇಶ ಬಂದು ತಲುಪಿದೆ, ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಗೆ ನಾವು ಇದ್ದೀವಿ, ಗೀತೆಗಳು ತುಂಬ ಚೆನ್ನಾಗಿದೆ ಈ ವೆದರ್ಗೆ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಅವರು ಹೇಳ್ತಾರೆ, ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲಿನಲ್ಲಿ ಒಳ್ಳೊಳ್ಳೆ ಮಾಹಿತಿ ಮನೋರಂಜನೆ ಇದೆ. ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಹೇಳ್ತಾರೆ. ನಿಮಗೂ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಇನ್ನಷ್ಟು ಗೀತೆಗಳನ್ನು ಕೇಳ ಬನ್ನಿ. ಸುರೇಶ್ ಅವರು, ಅಯ್ಯರ್ ಅವರು ಹಾಡಿರುವಂತಹ ಒಂದು ಒಳ್ಳೆ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡಿ.

ಇಷ್ಟದ್ಭುತವಾಗಿದೆ ಎಲ್ಲ ಗೀತೆ. ಸಜಿನಿ ಚಿತ್ರದ ಗೀತೆ, ಸುರೇಶ್ ಅಯ್ಯರ್, ಮಧುಶ್ರೀ ಮತ್ತು ರೂಪ ಅವರು ಹಾಡಿರುವಂತಹ ಗೀತೆ, ಕವಿರಾಜ್ ಅವರ ಸಾಹಿತ್ಯ. ನಾವು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ, ಮತ್ತು ಈಗ 8 ಹೆದ್ದಾರಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ 2 ಮತ್ತು 3 ಸ್ಥಾನದಲ್ಲಿ ಯಾವುದಿದೆ ಅಂತಂದರೆ NH 27, NH 27 ಇದು 2 ಸ್ಥಾನದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ. ಸುಮಾರು 3,507 ಕಿಲೋಮೀಟರ್ ಗುಜರಾತ್ನ ಪೋರ್ಬಂದರಿಂದ ಹಿಡಿದು ಅಸ್ಸಾಂನ ಸಿಲ್ಚಾರ್ವರೆಗೂ ಹೋಗುವಂಥ ಈ ಒಂದು ಹೆದ್ದಾರಿ 2 ಸ್ಥಾನದಲ್ಲಿದ್ದರೆ, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿ ದೇಶದ ಉದ್ದಗಲಕ್ಕೆ ಬರುವಂತಹ ಒಂದು ಹೆದ್ದಾರಿ NH 44, 3,745 ಕಿಲೋಮೀಟರ್ ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೂ ಬರುವಂತಹ ಈ ಒಂದು ಹೆದ್ದಾರಿಯನ್ನು ನಾವು ಕಾಣಬಹುದು. ಸ್ನೇಹಿತರೆ, ಇವತ್ತಿನ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳು, ಭಾರತದ 10 ಲಾಂಗೆಸ್ಟ್ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡ್ವಿ. FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಅಪ್ಡೇಟ್, ಫಿಫಾ ವರ್ಲ್ಡ್ ಕಪ್ ಅಪ್ಡೇಟ್ ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ ದೆಹಲಿ ಕೇಂದ್ರದಿಂದ.

0: football update from the BBC.
1: Hello, this is Ed Harry at the BBC Sports Centre with the latest World Cup news. The USA became the third and final co-host to be knocked out of the tournament as they were beaten 4-1 by Belgium in Seattle. Florian Balogun started for the USA after FIFA suspended his one-match ban following the intervention of US President Donald Trump. But two goals from Charles de Ketelaere were added to by Hans Vaneken and Romelu Lukaku as Mauricio Pochettino's side were outclassed by the Belgians. Pochettino said they lost to the better side.
2: We were not the same team that during the tournament showed the quality. It wasn't our day. In a collective and an individual, you have not another chance. You have no net. When that happened in a knockout stage, you are out and you need to go home. You need to accept that.
1: Belgium will face Spain in the last eight after they beat Portugal 1-0. As for Portugal, Cristiano Ronaldo's World Cup career is now over at the age of 41. His performances have been criticised, as has the insistence of Portugal boss Roberto Martinez to stick with him in the starting lineup. Martinez has announced he'll step down from the job now, even though he says there is plenty to take from the campaign.
3: I'm not disappointed. No, I'm sad. I'm sad because we lost. We wanted to get to the final. I really felt that we could get eight games in this tournament, but I'm extremely proud. We played one of the favorite teams eye to eye, and at times we made them been very comfortable. You have to score goals. If you don't score goals, you're always open, but I'm extremely proud.
1: The final matches in the round of 16 take place later. Holders Argentina face Egypt, and it is Switzerland against Colombia. For more World Cup news from the BBC, go to bbc.com/football.
0: World Football Update from the BBC.
4: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
5: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
6: ಚಂದ್ರಮುಖಿ ಒಂದು ಒಳ್ಳೆ ಗೀತೆಯನ್ನು ಕೇಳ್ತಾ ಇದ್ರೆ ಬಹಳಷ್ಟು ಸಂದೇಶಗಳಿದೆ. ಬೇಗ ಬೇಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಓಕೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಮಾಹಿತಿ ಜೊತೆಗೆ ಒಳ್ಳೊಳ್ಳೆ ಗೀತೆಗಳು. ದುರ್ಗದಲ್ಲಿ ಮಳೆ ಕೂಡ ಇದೆ, ರೈನ್ಬೋ ಹಾಡುಗಳು, ಸುರಿಮಳೆ ಇದೆ. ಥ್ಯಾಂಕ್ ಯು ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ರೆ. ಸಂಸತ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಹೇಳ್ತಾರೆ. ಜೊತೆಯಲ್ಲಿ ಇಂದಿನ ವಿಷಯ ತುಂಬ ತುಂಬ ಸೂಕ್ತವಾಗಿದೆ ಅನ್ಸುತ್ತೆ. ವೃತ್ತಿಯಲ್ಲಿ ಸೀನಿಯರ್ ಹೈವೇ ಇಂಜಿನಿಯರ್ ಆಗಿರುವ ನಾನು ಇಲ್ಲಿವರೆಗೆ ಭಾರತದ ಸುಮಾರು 24 ರಾಜ್ಯಗಳಲ್ಲಿ ಸುಮಾರು 2,000 ಹೆಚ್ಚು ಕಿಲೋಮೀಟರ್ ಹೆದ್ದಾರಿಯನ್ನು ಡಿಸೈನ್ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಯುಕೆ ಮತ್ತು ಮಿಡ್ಲ್ ಈಸ್ಟಲ್ಲಿ ಕೂಡ ರಸ್ತೆ ಡಿಸೈನ್ ಮಾಡಿದ್ದೇನೆ. ನಾನು ಡಿಸೈನ್ ಮಾಡಿದ ರಸ್ತೆಯಲ್ಲಿ ನಾನೇ ಗಾಡಿ ಓಡಿಸುವಾಗ ಅನುಭವ ವರ್ಣನಾತೀತ ಅಂತ ಸುನಿಲ್ ಕುಮಾರ್ ಅವರು ಗೌಡನಪಾಳ್ಯ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓ ವೆರಿ ನೈಸ್, ವೆರಿ ನೈಸ್, ಖುಷಿಯಾಯಿತು ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಓಕೆ, ಹಾಗೆ ಚಂದದ ಗೀತೆಗಳು ಅಂತ ಪೂಜಾ ಅವರ ಸಂದೇಶ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಗುಡ್ ಈವ್ನಿಂಗ್ ಪ್ರಶಾಂತ್ ಅವರೇ, ಒಳ್ಳೊಳ್ಳೆ ಗೀತೆಗಳು ಮೂಡಿ ಬರ್ತಾ ಇದೆ. ಬಾಂಬೆಯಲ್ಲಿ ಕೂತು ಕೇಳ್ತಾ ಇದ್ದೀನಿ, ಅದು NH ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ಬರ್ತಾ ಇದೆ. ಇಲ್ಲಿ ಮಳೆ ಸುರಿತಾ ಇದೆ ಅಂತ ಗೋಪಾಲರಾವ್ ಅವರು ಕತ್ರಗುಪ್ಪೆಯಿಂದ ಸಂದೇಶವನ್ನು ಕಳಿಸ್ತಾ ಇರ್ತೀರಾ. ಆದರೆ ಈಗ ಸದ್ಯಕ್ಕೆ ಬಾಂದ್ರಾ ಮುಂಬೈಯಲ್ಲಿ ಇದ್ದೀನಿ ಅಂತ ಅವರು ಹೇಳ್ತಿದ್ದಾರೆ. ಓಹ್, ವೆರಿ ನೈಸ್, ಖುಷಿಯಾಯಿತು. ನಿಮ್ಮೆಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಮಯ ಆಗ್ತಾ ಇದೆ 7:34, 7:35 ಕನ್ನಡದಲ್ಲಿ ವಾರ್ತೆಗಳು, ಅದಾದ ನಂತರ 7:45-8:45 ಒಲವಿನ ಆಲಾಪ ಕಾರ್ಯಕ್ರಮ ಮೂಡಿ ಬರುತ್ತೆ. ಕೇಳ್ತಾ ಇರಿ FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ. ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000ಕ್ಕೂ ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣ

0: ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ ಮೂವರು ಮೃತಪಟ್ಟಿದ್ದು ಆರು ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ ಏಳು ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿದ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಆಗೇದ ಮಣ್ಣನ್ನು ತೆಗೆದು ಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಖ್ಚಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ದವಾಗಿದೆ. ಈ ನಿಟ್ಟನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾ

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಮಯ 7:45. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3, ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇದು ಕಾರ್ಯಕ್ರಮ ಒಲವಿನ ಆಲಾಪ, ಪ್ರೀತಿಯ ಮಾತುಕತೆ, ಪ್ರೀತಿಯ ವಿಚಾರಗಳು, ಪ್ರೀತಿಯ ವಿಶೇಷವಾದಂತಹ ಕಥೆಗಳು, ಇವೆಲ್ಲವನ್ನ ಹೊತ್ತು ತರುವಂತಹ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈ ಹೊತ್ತು ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್ಸ್. ಟ್ಯೂನ್ ಮಾಡ್ರಿ, ಕೇಳ್ತಾನೇರಿ ಒಲವಿನ ಆಲಾಪ.

ಎಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಪ್ರೀತಿಯ ಕಥೆಯೊಂದನ್ನ ನಿಮ್ಮುಂದೆ ತಂದಿಡ್ತಾ ಇದ್ದೀನಿ. 60 ವರ್ಷಗಳ ಕಾಲ ಉಳಿದಂತಹ ಪತ್ರಗಳು, ಇದು ಜೇಕಬ್ ಹಾಗೆ ಮಾರಿಯಾ ಅನ್ನುವಂತಹ ಎರಡು ಪ್ರೀತಿಯ ಮನಸ್ಸುಗಳ ಕಥೆ. ಒಬ್ಬರನ್ನೊಬ್ಬರು ಅತ್ಯಂತ ಹೆಚ್ಚಾಗಿ ಪ್ರೀತಿಸಿ ಬೇರೆಯಾಗಿ 60 ವರ್ಷಗಳ ನಂತರ ಒಂದಾದಂತಹ ವಿಶೇಷವಾದಂತಹ ಕಥೆ. ಬನ್ನಿ ಈ ಕಥೆಯನ್ನ ಶುರು ಮಾಡೋಣ.

0: ಸರಿಸಿಲ್ಲೆ ಎಲ್ಲೆ
1: ತಂಬೆಲರೆ ಇಂಥ ಜೋಡಿ ನಾ ಎಲ್ಲಾರ ಕಂಡಿರ
0: ಎಲ್ಲೆ.
2: ಇದು 1940 ಜೇಕಬ್ ತನ್ನಲ್ಲಿರುವಂತಹ ಈ ಎಲ್ಲ ಶಕ್ತಿಯನ್ನ ದೇಶಕ್ಕಾಗಿ ಮುಡಿಪಿಡುವ ಸಲುವಾಗಿ ಸೈನ್ಯಕ್ಕೆ ಸೇರ್ತಾರೆ. ಮಾರಿಯಾ ಅನ್ನುವಂತಹ ಈ ಮುದ್ದಾದ ಹುಡುಗಿ ಜೇಕಬ್ನ ಮನೆಯಿಂದ

ಕೇವಲ ಎರಡು ಮನೆಗಳ ಪಕ್ಕದಲ್ಲಿರುವಂತಹ ಹುಡುಗಿ. ನಾಚಿಕೆಯ ಸ್ವಭಾವದ ಈ ಹುಡುಗಿಯನ್ನ ಈ ಜೇಕಬ್ ಮನವೊಲಿಸಿಕೊಳ್ಳೋದು ತನ್ನ ಪತ್ರಗಳಿಂದ. ಯುದ್ಧಕ್ಕೆ ಹೊರಟು ನಿಂತಹ ಜೇಕಬ್ ಮೊದಲಿಗೆ ಮಾರಿಯಾಗಿ ಒಂದು ಪತ್ರವನ್ನು ಬರೀತಾನೆ. ನೀನು ಹುಷಾರಾಗಿರು, ಸಾಧ್ಯವಾದಾಗ ನನ್ನನ್ನು ನೆನಪಿಸಿಕೊ. ಈ ಎರಡೇ ಎರಡು ಸಾಲಿರುತ್ತೆ ಆ ಒಂದು ಪತ್ರದಲ್ಲಿ. ಮೊಟ್ಟ ಮೊದಲನೇ ಬಾರಿಗೆ ಮಾರಿಯಾ ಈ ಪತ್ರಕ್ಕೆ ತನ್ನ ರಿಪ್ಲೈಯನ್ನು ಕೂಡ ಕಳಿಸ್ತಾಳೆ. ಇಲ್ಲಿಂದ ಶುರುವಾಗುತ್ತೆ ಇವರ ಪ್ರೀತಿ. ವಾರಗಳು ತಿಂಗಳು ಕಳೀತಾ ಹೋಗುತ್ತೆ. ಇಬ್ಬರ ನಡುವೆ ಪತ್ರಗಳ ನಂತರ ಪತ್ರಗಳು ಎಕ್ಸ್ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಇವರ ಪ್ರೀತಿ ಹೀಗೆ ಬೆಳೆಯೋದಕ್ಕೆ ಶುರುವಾಗುತ್ತೆ.

ಜೇಕಬ್ ಬರೆಯುವಂತಹ ಪ್ರತಿ ಪತ್ರದಲ್ಲಿ ಅವನಿರುವಂತಹ ಆ ಯುದ್ಧದ ಜಾಗದ ಮಣ್ಣಿನ ವಾಸನೆ ಪತ್ರಗಳಲ್ಲಿರುತ್ತೆ. ಮತ್ತೊಂದು ಕಡೆ ಮಾರಿಯ ಕಳಿಸುವಂತಹ ಪತ್ರಗಳಲ್ಲಿ ಮನೆಯ ವಿಶೇಷವಾದಂತಹ ಸುಗಂಧ, ಅಲ್ಲಿರುವಂತಹ ಪ್ರೀತಿ, ಅಲ್ಲಿರುವಂತಹ ಭರವಸೆ, ಇವೆಲ್ಲವೂ ಜೇಕಬ್ಗೆ ಕಾಣಿಸ್ತಾ ಇರುತ್ತೆ. ಹೀಗೆ ಇವರಿಬ್ಬರ ನಡುವೆ ಪ್ರೀತಿ 3-4 ವರ್ಷಗಳ ಕಾಲ ಬೆಳೀತಾ ಹೋಗುತ್ತೆ. ಒಂದು ದಿನ ಜೇಕಬ್ಗೆ ಮಾರಿಯಾರ ಪತ್ರಗಳು ಬರೋದು ನಿಂತು ಹೋಗುತ್ತೆ. ಜೇಕಬ್ ಎಷ್ಟೇ ಕಷ್ಟವಾದರೂ ಇದೆಲ್ಲದರ ನಡುವೆ, ಯುದ್ಧದ ನಡುವೆ ತನ್ನ ಪತ್ರಗಳನ್ನ ಬರೆಯೋದನ್ನ ನಿಲ್ಲಿಸೋದೇ ಇಲ್ಲ. ಆದರೂ ಇಷ್ಟೆಲ್ಲ ಪತ್ರಗಳಿಗೆ ಯಾವುದೇ ಉತ್ತರ ಮಾರಿಯಾಳಿಂದ ಬಂದಿರೋದಿಲ್ಲ. ಮತ್ತೊಂದು ಕಡೆ ಮಾರಿಯಾ ಪ್ರತಿದಿನ ಬಾಗಿಲಲ್ಲೇ ಪತ್ರಗಳಿಗಾಗಿ ಆಶಿಸ್ತಾ ಕೂತಿರ್ತಾಳೆ. ಆದರೆ ಯಾವುದೇ ಒಂದು ಪತ್ರ ಕೂಡ ಅವಳ ಬರಿ ಬರೋದಿಲ್ಲ. ಒಬ್ಬರನ್ನೊಬ್ಬರು ಮರೆತು ಹೋಗಿದ್ದಾರೆ ಅಂತ ಇಬ್ರು ಭಾವಿಸ್ಬಿಡ್ತಾರೆ. ಮುಂದೇನಾಯ್ತು ಕೇಳ್ತಾನೆ ರೀ, ಟ್ಯೂನ್ ಮಾಡ್ರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 101.3 ಮ್ಯೂಸಿಕ್ ಮ್ಯಾಜಿಕಲಿ ಯಾಸ್. ಇದು ಕಾರ್ಯಕ್ರಮ ಒಲವಿನ ಆಲಾಪ.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾವನಬಿಲು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೇಕಬ್ ಹಾಗೆ ಮಾರಿಯಾರ ವಿಶೇಷ ಪ್ರೇಮ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೆ. ಪತ್ರಗಳನ್ನ ಬರೀತಿದ್ದಂತಹ ಮಾರಿಯಾ ಜೇಕಬ್ ಇಬ್ಬರು ಪತ್ರಗಳನ್ನ ನಿಲ್ಲಿಸಿಬಿಡ್ತಾರೆ. ಕಾರಣ, ಒಬ್ಬರಿಗೆ ಮತ್ತೊಬ್ಬರಿಂದ ಉತ್ತರಗಳು ಸಿಗ್ತಾ ಇರೋದಿಲ್ಲ. ಆದರೆ ಇದೆಲ್ಲದಕ್ಕೂ ಕಾರಣ ನಡೀತಿದ್ದಂತಹ ವಿಶ್ವಯುದ್ಧ. 2012 ಹಳೆಯ ಪೋಸ್ಟ್ ಆಫೀಸ್ ಅನ್ನ ಕ್ಲೀನ್ ಮಾಡುವಾಗ ಒಂದಿಷ್ಟು ಪತ್ರಗಳು ಒಂದು ಮರದ ಬಾಕ್ಸ್ನಲ್ಲಿ ಅಲ್ಲಿನ ಕೆಲಸಗಾರರಿಗೆ ಸಿಗುತ್ತೆ. ಅದನ್ನ ತೆರೆದು ನೋಡ್ತಾರೆ. ಕೆಲಸಗಾರರಿಗೆ ಸಿಗೋದು 117 ಪತ್ರಗಳು. ಜೇಕಬ್ ಮಾರಿಯಾಗೆ ಬರೆದಿರುವಂತಹ ಪತ್ರಗಳು, ಮಾರಿಯಾ ಕಳಿಸಿದಂತಹ ಪತ್ರಗಳು ಜೇಕಬ್ ಇದ್ದಂತಹ ಈ ಒಂದು ಜಾಗದ ಪೋಸ್ಟ್ ಆಫೀಸ್ಗೆ ಕೂಡ ಬಂದು ತಲುಪಿರುತ್ತೆ. ಮಾರಿಯಾ ಹಾಗೆ ಜೇಕಬ್ ಇಬ್ಬರು ಬರೆದಂತಹ ಪತ್ರಗಳು ಈ ಪೆಟ್ಟಿಗೆಯಲ್ಲೇ ಉಳಿದಿರುತ್ತೆ. ಅಲ್ಲಿಂದ ಅಲ್ಲಿದ್ದಂತಹ ಕೆಲಸಗಾರರು ಈ ಒಂದು ಪತ್ರವನ್ನ ಜೇಕಬ್ ಹಾಗೆ ಮಾರಿಯಾರ ಕೈಗಳಿಗೆ ತಲುಪಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ.

ಕರಿಯದಾಗಿ ಈ ಪತ್ರಗಳು ಮಾರಿಯಾ ಹಾಗೆ ಜೇಕಬ್ ಇವರಿಬ್ಬರನ್ನ ತಲುಪುತ್ತೆ. 80ರ ಹರೆಯದಲ್ಲಿರುವಂತಹ ಈ ಇಬ್ಬರು ಪ್ರೇಮಿಗಳಿಗೆ ಅವರ ಪ್ರೇಯಸಿ ಪ್ರಿಯತಮ ಬರೆದಂತಹ ಪತ್ರಗಳು ಅವರ ಕೈಗೆ ಸೇರುತ್ತೆ. ಮಾರಿಯಾಗೆ ಆ ಪತ್ರಗಳನ್ನು ನೋಡ್ತಾ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಮೊಟ್ಟ ಮೊದಲನೇ ಪತ್ರವನ್ನು ತೆರೀತಾಳೆ. ಅಲ್ಲಿದ್ದಂತಹ ಜೇಕಬ್ನ ಪ್ರೀತಿಯ ಭಾವನೆಗಳನ್ನು ಮನಸಾರೆ ಓದ್ತಾಳೆ. ಮತ್ತೊಂದು ಕಡೆ ಜೇಕಬ್ ಆ ಪತ್ರಗಳನ್ನು ತನ್ನ ಕೈಯಲ್ಲಿ ಹಿಡಿದಾಗ ಕೈಗಳಲ್ಲಿ ಏನೋ ಒಂದು ಭಾರ, ಮನಸ್ಸಿನಲ್ಲಿ ಏನೋ ಒಂದು ದುಃಖ. ಮಾರಿಯಾ ಇವನಿಗಾಗಿ ಬರೆದಂತಹ ಪತ್ರಗಳು 60 ವರ್ಷಗಳ ನಂತರ ಇವನ ಕೈ ಸೇರಿರುತ್ತೆ. ನಿಧಾನವಾಗಿ ಆ ಪತ್ರಗಳನ್ನು ತೆಗಿತಾನೆ. ಮಾರಿಯಾಳ ಆ ಹ್ಯಾಂಡ್ ರೈಟಿಂಗ್ ನೋಡಿದ ಅವನಿಗೆ ಅವನ ಕಳೆದು ಹೋದ ಆ ಇಡೀ 60 ವರ್ಷಗಳ ಸುದೀರ್ಘ ಪಯಣ ನೆನಪಾಗುತ್ತೆ. ಮಾರಿಯಾಳ ಆ ಪ್ರೀತಿ ಮತ್ತೊಮ್ಮೆ ಅವನಿಗೆ ಭಾಸವಾಗುತ್ತೆ. ಒಬ್ಬರನ್ನೊಬ್ಬರು ಮರೆತಿದ್ದಂತಹ ಇಬ್ಬರು ಪ್ರೇಮಿಗಳಿಗೆ ಮತ್ತೊಮ್ಮೆ ತಮ್ಮ ಪ್ರೀತಿ ಕೈ ಸೇರಿರುತ್ತೆ. ಕೇಳ್ತಾನೆ ರೀ, ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನ್ ಬಿಲೋ FM ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು ಎಫ್ಎಂ ರೈನ್ಬೋ 1.3 ಮ್ಯೂಸಿಕಲಿ ಯೋರ್ಸ್. 1940 ಶುರುವಾದಂತಹ ಜೇಕಬ್ ಹಾಗೆ ಮಾರಿಯಾನ ಪ್ರೀತಿಯ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೆ. 2012 ತಮ್ಮ ಪ್ರೀತಿಯ ಪತ್ರಗಳು ಅವರ ಬಳಿಗೆ ಬಂದು ಸೇರಿದೆ. ಜೇಕಬ್ ಮಾರಿಯಾಳನ್ನ ಮೀಟ್ ಮಾಡಬೇಕು ಅಂತ ಮುಂದಾಗ್ತಾನೆ. 82 ವರ್ಷದ ಜೇಕಬ್ ಮಾರಿಯಾಳ ಮನೆಗೆ ಹೋಗಿ ತಲುಪ್ತಾನೆ. ಮಾರಿಯಾಳ ಮನೆಯ ಬಾಗಿಲನ್ನ ತಟ್ಟುತ್ತಾನೆ. 80 ವರ್ಷದ ಮಾರಿಯ ನಿಧಾನವಾಗಿ ಬಂದು ಮನೆಯ ಬಾಗಿಲನ್ನ ತೆಗಿತಾಳೆ. 62 ವರ್ಷಗಳ ನಂತರ ಒಬ್ಬರನ್ನ ಮತ್ತೊಬ್ರು ನೋಡಿದಂತಹ ಸಂದರ್ಭ ಇದು. ಜೇಕಬ್ ಅಂತ ಮಾರಿಯ ನೆಟ್ಸ್ಟ್ ಬಿಡ್ತಾಳೆ. ಮಾರಿಯ ಅನ್ನುವಾಗ ಜೇಕಬ್ನ 60 ವರ್ಷಗಳ ನೋವು ಮಾರಿಯಾಳ ಕಿವಿಗಳಿಗೆ ಮನಸ್ಸಿಗೆ ತಲುಪಿರುತ್ತೆ. ಜೇಕಬ್ ಮೆಲ್ಲಗೆ ಹೇಳ್ತಾನೆ, ಮಾರಿಯ ಇವತ್ತಿಗೂ ಇದು ನನ್ನ ಪ್ರೀತಿಯ ಹೆಸರು. ಒಟ್ಟಾಗಿ ಕೂರ್ತಾರೆ, ಆ ಹಳೆಯ ಪತ್ರಗಳನ್ನೆಲ್ಲ ನಿಧಾನವಾಗಿ ಓದ್ತಾರೆ. ಒಬ್ಬರನ್ನೊಬ್ಬರು ನೋಡಿ ನಗುತ್ತಾರೆ, ಅಳುತ್ತಾರೆ, ಒಬ್ಬರನ್ನೊಬ್ಬರು ಸಮಾಧಾನಿಸಿಕೊಳ್ತಾರೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ವಿಲ್ ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

0: ಎಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಸ್ವಾಗತ. ಜೇಕಬ್ ಹಾಗೆ ಮಾರಿಯಾರ ವಿಶೇಷ ಪ್ರೇಮ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೆ. ಜೇಕಬ್ ಹಾಗೆ ಮಾರಿಯಾ ಇಬ್ಬರು ಸೇರಿದಂತಹ ಕೆಲವು ದಿನಗಳ ನಂತರ ಜೇಕಬ್ ಒಂದು ಇಂಟರ್ವ್ಯೂನಲ್ಲಿ ಹೀಗೆ ಹೇಳ್ತಾನೆ, ವಿ ಡಿಡ್ ನಾಟ್ ಲೂಸ್ 60 ಇಯರ್ಸ್, ವಿ ಜಸ್ಟ್ ಪಾಸ್ಡ್ ಆರ್ ಸ್ಟೋರಿ ಅಂಡ್ ವಿ ಆರ್ ಕಂಟಿನ್ಯೂಯಿಂಗ್ ಇಟ್. ಅದೇ ಇಂಟರ್ವ್ಯೂನಲ್ಲಿ ಮಾರಿಯಾ ಹೇಳ್ತಾಳೆ, ಲವ್ ಡಸಂಟ್ ಎಕ್ಸ್ಪೈರ್, ಇಟ್ ಓನ್ಲಿ ವೇಟ್ಸ್. ಇದಾಗಿತ್ತು ಇಂದಿನ ಒಲವಿನ ಆಲಾಪ. ಈ ಹೊತ್ತು ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯಿಸ್. ಸದಾಕಾಲ ಕೇಳ್ತಾನೆ ಇರಿ, ಟ್ಯೂನ್ ಮಾಡ್ರಿ ಕನ್ನಡ ಕಾಮನವಿಲು ಎಫ್ಎಂ ರೈನ್ಬೋ.
1: ಸಮಯ ಇನ್ನೇನು 8:45 ಆಗಲಿದೆ. ಈಗ ಸಮಾಚಾರ ಸಂಧ್ಯಾ ಜೊತೆಗೆ ನ್ಯೂಸ್ ಅಟ್ 9 ಕೇಳಲಿದ್ದೀರಿ.
2: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೇ ಜಾಗೃತಿ ಶರ್ಮಾ. प्रधानमंत्री नरेंद्र मोदी ने इंडोनेशिया की संसद को संबोधित किया, कहा भारत खुले हिंद प्रशांत क्षेत्र का

101.3 MHz. 9:15 to 10:00 ನಿಮಗಾಗಿ ಮೂಡಿ ಬರುತ್ತೆ ಕಾರ್ಯಕ್ರಮ ಸುಖೋಂಕೆ ಫಲ್. ಸುಖೋಂಕೆ ಫಲ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಹಿಂದಿ ಗೀತೆಗಳು, ರೊಮ್ಯಾಂಟಿಕ್ ಆಗಿರುವಂತಹ ಗೀತೆಗಳನ್ನು ನಾವು ಕೇಳ್ತಾ ಹೋಗ್ತೀವಿ. ಕೇಳಿ ಮೊದಲನೇ ಗೀತೆ ನಿಮ್ಮೆಲ್ಲರಿಗಾಗಿ ಕವಿತಾ ಕೃಷ್ಣಮೂರ್ತಿ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

ಕ್ಯಾ ಕರು ಹಾಯ್ ಕುಚ್ ಕುಚ್ ಹೋತಾ ಹೇ ಅಲ್ಕಾ ಯಾಜ್ಞಿಕ್ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಗೀತೆ ಕೇಳ್ತಿದ್ರೆ ಸುಖಂ ಕೇಫಲ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಮೊದಲ ಗೀತೆ ತುಂಬ ಸೊಗಸಾಗಿತ್ತು ಅಂತ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ ಸಿಂಹಾಸನ ಅವರ ಸಂದೇಶವನ್ನು ತಲುಪಿದೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿರೋ ಒಂದೊಳ್ಳೆ ಅದ್ಭುತ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀರಾ. ಮಧುರವಾದ ಗೀತೆಗಳು ನಿಮ್ಮ ಬತ್ತಳಿಕೆಯಲ್ಲಿದೆ. ಇನ್ನಷ್ಟು ಗೀತೆಗಳು ಹೇಗೆ ಬರುತ್ತೆ, ನಾವು ನಿರೀಕ್ಷೆಯಲ್ಲಿದ್ದೇವೆ ಅಂತ ಅವ್ರು ಹೇಳ್ತೀರಿ. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾಗೇಂದ್ರ ಅವರು ಸಂದೇಶದ ಜೊತೆಗೆ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಹೇಳಿ. ಓಕೆ, ರಿಯಲಿ ಎಕ್ಸಲೆಂಟ್ ಜಾಬ್ ಪ್ರವೀಣ್ ಅವರೇ. ಓಕೆ, ಒಲವಿನ ಆಲಾಪ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತುಂಪಾಸ್ ಐ ಕ್ಯೂ ಮುಸ್ಕರಾಯ್ ಕುಚ್ ಕುಚ್ ಹೋತಾ ಹೇ, ಅದ್ಭುತವಾಗಿರುವಂತಹ ಗೀತೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಯಾರು ಯಾರು ಯಾರು. ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಜೊತೆಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಮನಸ್ಸಿಗೆ ಮುಂದೆ ನೀಡುವಂತಹ ಒಳ್ಳೊಳ್ಳೆ ಗೀತೆಗಳು, ಹಿಂದಿ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಥ್ಯಾಂಕ್ಸ್ ಅಲಾಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಊಟ ಆಯ್ತಾ ಪ್ರಶಾಂತ್? ಬೆಂಡೆಕಾಯಿ ಹುಳಿ ಸಾರು ಮೊಸರು ಎಲ್ಲ ಇದೆ, ಬನ್ನಿ ಊಟಕ್ಕೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದ್ರೆ. ಓಕೆ, ಖಾನಾ ಕ್ಯಾ ಚವಲ್ ಸಾಂಬಾರ್ ಸೂಪರ್ ಅಂತ ಭಾಗ್ಯಶ್ರೀ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಜೊತೆಗೆ ಹಿಂದಿ ಸಾಂಗ್ಸ್ ಬಹುತ್ ಅಚ್ಚಾಹೆ ಅಂತ ಕೂಡ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಂದೇಶಗಳಿಗೆ. ಇನ್ನಷ್ಟು ಗೀತೆಗಳನ್ನು ಕೇಳೋಣ, ಬನ್ನಿ ಕೇಳಿ. ಶ್ರೇಯ್ ಘೋಷಾಲ್ ಅವರ ಧ್ವನಿಯಲ್ಲಿ ಒಂದು ಸೂಪರ್ ಹಿಟ್ ಗೀತೆ ನಿಮ್ಮೆಲ್ಲರಿಗಾಗಿ.

ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಅಪ್ಪ ಎರಡು ಫೇವರೇಟ್ ಸಾಂಗ್ಸ್ ಓ ಹಮ್ದಮ್ದ ಸುನಿಯೋರೆ ಮತ್ತು ಇಶ್ಕ ಹಾಯ್, ಎರಡು ಸಾಂಗ್ಸ್ ಸೂಪರ್, ಒಂದು ರೌಂಡ್ ಡ್ಯಾನ್ಸ್ ಕೂಡ ಮಾಡಿ ಬಂದೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ವೆರಿ ನೈಸ್, ಥ್ಯಾಂಕ್ ಯು. ನೈಸ್ ಸಾಂಗ್ಸ್ ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದರೆ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಊಟಕ್ಕೆ ಬನ್ನಿ ಅಂತ ಕಾರವಾರದಿಂದ ನವ್ಯ ಅವರ ಸಂದೇಶ ಬಂದಿದೆ ಇಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ನವ್ಯ ಅವರೇ. ಸುಗಮ್ ಕೇಬಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಬ್ರೋ ವೆರಿ ನೈಸ್ ಸಾಂಗ್ಸ್ ಅಂತ. ಓಕೆ, ನಂಬರ್ ಎಂಡಿಂಗ್ 3701 ಇಂದ ಸಂದೇಶ ಬಂದಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಹೇಳ್ತೀರಿ, ಹಿಂದಿ ಹಾಡುಗಳು ಸೂಪರ್ ಆಗಿದೆ ಪ್ರಶಾಂತ್ ಅವರೇ ಅಂತ. ಓಕೆ, ಥ್ಯಾಂಕ್ ಯು. ನೀವೆಲ್ಲರಿಗೂ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀರಾ, ಹಾಗೆ ಫುಲ್ ಬೀಟ್ಸ್ ಇರೋ ಸಾಂಗ್ ಜೊತೆಗೆ ಕೇಳಿ ಈ ಗೀತೆಯನ್ನು. ಸುಖವಿಂದರ್ ಸಿಂಗ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ ಈ ಸೂಪರ್ ಹಿಟ್ ಗೀತೆ.

ರಾಧಾ ಕೇಸಿನ ಜಲೆ ಖಂಡಿತ ಅಲ್ವಾ, ಅದ್ಭುತವಾಗಿರುವಂತಹ ಗೀತೆ, ತುಂಬ ಚೆನ್ನಾಗಿದೆ ಗೀತೆ. ಆಶಾ ಭೋಸ್ಲೆ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಸುಖಂ ಕೇಪಲ್ ಕಾರ್ಯಕ್ರಮದಲ್ಲಿ ಇಂತಹ ಅದ್ಭುತವಾದಂಥ ಗೀತೆ ಪ್ರಸಾರ ಮಾಡ್ತಾ ಇದ್ರ, ಥ್ಯಾಂಕ್ಸ್ ಅ ಲಾಟ್ ಅಂತ ರಘುವರ ಸಂದೇಶ ಬಂದು ತಲುಪಿದೆ. ಸುಜಾತಾ ಅವರು ಹೇಳ್ತಿದ್ದಾರೆ ಒಳ್ಳೊಳ್ಳೆ ಗೀತೆಗಳು ನಮ್ಮ ಜೊತೆಯಲ್ಲಿದ್ದೀವಿ ಅಂತ. ರಮ್ಯಾ ಅವರು ಕೂಡ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಎಫ್ ಎಂ ರೈನ್ಬೋ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಒಳ್ಳೆ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಪ್ರಶಾಂತ್ ಅವರೇ ಅಂತ ಅವರು ಹೇಳ್ತಿದ್ದಾರೆ. ಕಡೆಯ ಗೀತೆಯಾಗಿ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ? ಭಾಳಷ್ಟು ಗೀತೆಗಳು ಇಲ್ಲಿ ನನ್ನ ಕಾರ್ಟಲ್ಲಿದೆ, ಆದರೂ ಓಕೆ, ಐ ಥಿಂಕ್ ನಾನು ಈ ಗೀತೆಯನ್ನು ಪ್ಲೇ ಮಾಡಬೇಕು. ಅಲ್ಕಾ ಯಾಜ್ಞಿಕ್ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಒಂದು ಸೂಪರ್ ಹಿಟ್ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಸದ್ಯಕ್ಕೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 10 ಗಂಟೆಗೆ ಸರಿಯಾಗಿ ಎಫ್ ಎಂ ರೈನ್ಬೋದಲ್ಲಿ ಮರೆಯಲಾರದಂತಹ ಕನ್ನಡ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು. ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿ ಈ ಒಂದು ಗೀತೆಯನ್ನು.

ಬಹಳ ಜನ ಸಂದೇಶವನ್ನು ಕಳಿಸಿದರೆ ಊಟ ಆಯ್ತಾ ನಿಮ್ದು ಅಂತ. ಥ್ಯಾಂಕ್ ಯು ಸೋ ಮಚ್, ಇಸ್ ಹ್ಯಾಡ್ ಫುಡ್. ನಿಮ್ಮೆಲ್ಲ ಪ್ರೀತಿಗೆ ಪ್ರೀತಿಯ ಧನ್ಯವಾದಗಳು. ಸುಖೋಂಕೆ ಪಲ್ ಮೈ ಕಸಮ್ ಸೆ ಸುಖೋಂ ಸುಖೋಂ ಮಿಲ್ ಗಯಾ ಅಚ್ಛೆ ಅಚ್ಛೆ ಗಾನೋಕೆ ಸುನ್ಕರ್ ಅಂತ ಸಂದೇಶವನ್ನು ಕಳಿಸ್ತಿರೋದು ಪೂಜಾ ಅವರು. ಹಾಗೆ ನಮ್ಮ ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಸಂದೇಶವನ್ನು ಕಳಿಸ್ತಾ ಇರೋದು. ಅರ್ಜುನ್ ಅವರ ಸಂದೇಶ ಬಂದು ತಲುಪಿದೆ, ಫೈನ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಕೇಳ್ತಾ ತೀರ್ಥೇಶ್ ಅವರ ಸಂದೇಶ ಬಂದಿದೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಎಫ್ ಎಂ ರೈನ್ಬೋದಲ್ಲಿ, ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾರೆ. ನಿಮ್ಮ ಎಲ್ಲ ಪ್ರೀತಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಎಫ್ ಎಂ ರೈನ್ಬೋದಲ್ಲಿ ಸುಖೋಂಕೆ ಬಲ್ ಕಾರ್ಯಕ್ರಮನ ಮುಗಿಸ್ತಾ ಹಾಗೆ ಕನಸಿನ ಲೋಕದ ಕಡೆ ಪ್ರಯಾಣ ಮಾಡಲ್ಲ. ಕೇಳ್ತಾರೆ ಎಫ್ ಎಂ ರೈನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

10:03 15 ಸೆಕೆಂಡ್ಗಳು ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. 10:00 ಗಂಟೆಯಿಂದ 11:05 ವರೆಗೂ ಮರೆಯಲಾರದಂತಹ ಕನ್ನಡ ಗೀತೆಗಳು ನಿಮ್ಮ ಜೊತೆಯಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ನಿಮ್ಮ ಧನಿಯಾಗಿ ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಸುಮಧುರ ಇವುಗಳ ಗೀತೆಗಳ ಕಾರ್ಯಕ್ರಮ ಕನಸಿನ ಲೋಕಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಮೊದಲನೇ ಗೀತೆ ಎಂಜಾಯ್ ಮಾಡಿ ಎಸ್ ಜಾನಕಿಯವರ ಧ್ವನಿಯಲ್ಲಿ.

ಅದ್ಭುತವಾಗಿರುವಂತಹ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮರಿಯಮ್ಮ ಐ ಡಾರ್ಲಿಂಗ್ ಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಬ್ಯೂಟಿಫುಲ್ ರಿಕ್ಸ್ ಅಲ ಪ್ರಶಾಂತ್ ಅಂತ ಹೇಳ್ತೀಯಾರೆ ನಾಗರತ್ನ ಅವರು. ಹಾಗೆ ಅಮೃತ ರಮೇಶ್ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ರೆ ಕನಸಿನ ಲೋಕಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರುವಂಥ ಪ್ರಶಾಂತ್ ಅವರಿಗೆ ಧನ್ಯವಾದಗಳು ಅಂತ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಹಿರೇಕಾಯಿ ಸಾರು ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ ಬರ್ತೀರಾ ಊಟಕ್ಕೆ ಅಂತ ಕಿಶನ್ ರೋಷನ್ ಶೋಭಾರಣಿ ಹನುಮಂತೇಗೌಡ ಅವರು ಹಾಡ್ಲಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಗಲ್ ತಾಲೂಕಿನಿಂದ ಹೇಳ್ತೀರೆ. ಮರಿಯಮ್ಮ ಐ ಡಾರ್ಲಿಂಗ್ ಈ ಗೀತೆಯನ್ನು ಕೇಳಿ ತುಂಬ ದಿನ ಆಗಿತ್ತು, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಪ್ರಸಾರ ಮಾಡಿದ್ದಕ್ಕೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಹೇಳ್ತೀರಿ. ರಾತ್ರಿ ಕನಸಿನಲ್ಲಿ ಕಾಣುವ ಹಾಡು ಒಳ್ಳೊಳ್ಳೆ ಹಾಡುಗಳು ಮೂಡಿ ಬರ್ತಾ

ಕೇಳಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಈ ತಂಪಾದ ಹೊತ್ತಿನಲ್ಲಿ ಕನಸಿನ ಲೋಕಕ್ಕೆ ಜರತಾ ಒಳ್ಳೊಳ್ಳೆ ಹಾಡುಗಳನ್ನು ಕೇಳೋಣ ಎಫ್ ಎಂ ರೈನ್ಬೋದಲ್ಲಿ ಅಂತ ಪೂಜಾ ಅವರ ಸಂದೇಶ ಇದ್ದರೆ, ಬಪ್ಪಿಲ್ ಅವರೇ ಲಹರಿ ಅವರ ಸಂಗೀತದಲ್ಲಿ ಅಲಾರೆ ಅಲಾರೆ ಗೀತೆಗೆ ಧನ್ಯವಾದಗಳು ಪ್ರಶಾಂತ್, ತುಂಬ ಇಷ್ಟವಾಯಿತು, ಥ್ಯಾಂಕ್ಸ್ ಲಾಟ್ ಅಂತ ಕೃಷ್ಣಮಣೂರು ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ, ಕನಸಿನ ಲೋಕ ಕಾರ್ಯಕ್ರಮ ಪ್ರಾರಂಭದ ಮೊದಲ ಹಾಡು ಅಲಾರೆ ಅಲಾರೆ ಹಾಡು ಇಷ್ಟ ಆಯಿತು, ತುಂಬ ಖುಷಿ ಕೊಡ್ತಾ ಇದೆ, ಎಲ್ಲ ಗೀತೆಗಳು ಆಯ್ಕೆಗೆ ಹಾಗೂ ಪ್ರಸಾರಕ್ಕೆ ಪ್ರೀತಿಯ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಇನ್ಯಾವ ಗೀತೆಗಳಿದೆ ಬನ್ನಿ ಕೇಳೋಣ, ಇನ್ನೆರಡು ಗೀತೆಗಳು ನಿಮಗಾಗಿ ಪ್ರಸಾರ ಮಾಡ್ತೀನಿ. ಒಂಥರ ಡಿಫ್ರೆಂಟಾಗಿ ಲಿರಿಕ್ಸ್ ಅಂತಲೇ ಹೇಳಬಹುದು. ಈ ಗೀತೆ ಎಷ್ಟು ಸರಿ ಕೇಳಿದ್ರೂ ಬೇಜಾರಾಗಲ್ಲ, ನನ್ನ ಫೇವ್ರೇಟ್ ಗೀತೆ ಕೂಡ. ಹೌದು, ಸಹೋದರರ ಸವಾಲ್ ಚಿತ್ರದ ಗೀತೆ, ಪಿ ಸುಶೀಲ ಮತ್ತು ಎಸ್ ಪಿ ಬಿ ಅವರು ಹಾಡಿರುವಂಥ ಗೀತೆ, ಚಿವುದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆ ಕೇಳಿ.

ಅದ್ಭುತವಾಗಿರುವಂತಹ ಗೀತೆ. ಯಾವ ಶಿಲ್ಪಿ ಕಂಡ ಕನಸು ನೀನು, ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇಲ್ಲಿ ಕಾರ್ಯಕ್ರಮವನ್ನು ಮೆಚ್ಚಿ ಬಹಳಷ್ಟು ಸಂದೇಶಗಳಿದೆ. ಬನ್ನಿ ಸಂದೇಶಗಳ ಕಡೆ ನೋಡೋಕ್ಕೆ ಹೋದರೆ 8435 ಇಂದ ಸಂದೇಶ ಬಂದಿದೆ. ಹಾಡು ನಂಗೆ ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂತ ಸ್ನೇಹಿತರು. ಓಕೆ, ಧೀರಜ್ ಸೇಟ್ ಅವರ ಸಂದೇಶ ಬಂದು ತಲುಪಿದೆ. ಧಾರವಾಡದಿಂದ ಮಂಜುಶ್ರೀ ಅವರು ಹೇಳ್ತಾರೆ, ಕನಸಿನ ಲೋಕ ಕಾರ್ಯಕ್ರಮ ಸೂಪರ್ ಆಗಿದೆ, ನಲ್ಲದೆ ಸವಿ ಮಾತುಂದ ನುಡಿವೆಯ ಸಾಂಗ್ ಸೂಪರ್ ಸೂಪರ್, ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ರೆ. ಪ್ರಶಾಂತ್ ಎಲ್ಲ ಹಾಡುಗಳು ನಿರೂಪಣೆ ತುಂಬ ಚೆನ್ನಾಗಿದೆ ಅಂತ ಸತ್ಯ ಅವರು ಬಸವೇಶ್ವರ ನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಥ್ಯಾಂಕ್ ಯು ಸತ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಳ್ಳೊಳ್ಳೆ ಗೀತೆಗಳು ಅಂತ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ನಾಗರತ್ನ ಅವರು ಹೇಳ್ತಿದ್ದಾರೆ, ನಲ್ಲನೇ ಸ್ವಯಮಾ ತುಂದ ನಡುವೆಯ ಅದ್ಭುತವಾಗಿರುವಂಥ ಗೀತೆ ನನ್ನ ಫೇವ್ರೇಟ್ ಗೀತೆ ಕೂಡ ಹೌದು ಅದು ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಯಲ್ಲಿ ಪ್ರಶಾಂತ್ ಅವ್ರಿಗೆ ನಮಸ್ಕಾರ, ಪ್ರಸ್ತುತಿಯ ಗೀತೆಗಳು ಕನಸಿನ ಲೋಕ ತುಂಬ ಸುಮಧುರವಾಗಿ ಮೂಡಿ ಬರ್ತಾ ಇದೆ. ನಲ್ಲನೇ ಸ್ವಯಮಾ ತುಂದ ನಡುವೆಯ ಸಿಂಪ್ಲಿ ಸೂಪರ್ ಸಾಂಗ್ ಕನ್ನಡ ಕಾಮನಬಿಲ್ಲು ನಿಲಯಕ್ಕೆ ಅನಂತ ಅನಂತ ಧನ್ಯವಾದಗಳು ಅಂತ ವಿಜಯಪುರ ಜಿಲ್ಲೆ ಕೀಸಿನಗರದಿಂದ ವಿಠಲರಾವ್ ಕುಲಕರ್ಣಿ ಹಾಗೂ ಮನೆಯವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದ ಕಾರ್ಯಕ್ರಮವನ್ನು ಮೆಚ್ಚಿ. ಹಾಗೆ ಪ್ರಭಾಕರಯ್ಯ ಚೈತ್ರ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಹೇಳ್ತಾರೆ, ಇಂದಿನ ಕನಸಿನ ಲೋಕ ಗೀತೆಗಳು ಎವರ್ಗ್ರೀನ್ ಸಾಂಗ್ಸ್, ಪ್ರಶಾಂತ್ ಅವರೇ ಥ್ಯಾಂಕ್ಸ್ ಫಾರ್ ವಂಡರ್ಫುಲ್ ಸಾಂಗ್ಸ್ ಅಂತ ಅವ್ರು ಹೇಳ್ತಾರೆ. ಓ ಥ್ಯಾಂಕ್ ಯು ಸೋ ಮಚ್. ಹಾಯ್ ಪ್ರಶಾಂತ್, ಊಟ ಆಯ್ತಾ? ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾರೆ.

ಇದ್ದೀರಾ ಅಂತ ಮಿಥುನ್ ಕತ್ತಿಯವರ ಸಂದೇಶ ಬಂದಿದೆ. ಥ್ಯಾಂಕ್ ಯು ಮಿಥುನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಂದರವಾದ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಪ್ರಶಾಂತ್ ಅಂತ ಜಯಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಭಾಗ್ಯ ಅವರು ಹೇಳ್ತಿದ್ದಾರೆ, ಕನ್ನಡ ಹಾಡುಗಳು ತುಂಬ ಅದ್ಭುತವಾಗಿದೆ ಈ ಒಂದು ರಾತ್ರಿಯಲ್ಲಿ. ಸೋಮವಾರ ಬನ್ನಿ, ಮಂಗಳವಾರ ಬನ್ನಿ, ಯಾಕೆಂದರೆ ಎಲ್ಲ ದಿನವೂ ನೀವು ಬನ್ನಿ ಅಂತ ಹೇಳ್ತೀರಿ. ಓ, ಪ್ರಯತ್ನ ಪಡೋಣ. ಥ್ಯಾಂಕ್ಸ್ ಎ ಲಾಟ್. ಸೂಪರ್ ಲವ್ಲಿ ಸಾಂಗ್ಸ್ ಪ್ರಶಾಂತ್ ಅಂತ ಶ್ರೀನಾಥ್ ಕೀರ್ತನ ಗೀತ ಅವರು ಮಾಗಡಿ ರಸ್ತೆಯಿಂದ ಹೇಳ್ತೀರೆ. ಎಕ್ಸಲೆಂಟ್ ಸಾಂಗ್ಸ್ ಅಂತ ಹೇಳ್ತೀರಿ ಕೀರ್ತನ ಅವರು. ಜೊತೆಯಲ್ಲಿ ಸಾಂಗ್ಸ್ ಆರ್ ವೆರಿ ನೈಸ್ ಅಂತ ಮುರಳೀಧರ್ ರೆಡ್ಡಿ ಅವರು ತಮಿಳುನಾಡಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರೆ. ಪ್ರೀತಿಯ ಪ್ರೀತಿಯ ಧನ್ಯವಾದಗಳು ನಿಮ್ಮ ಎಲ್ಲ ಸಂದೇಶಗಳಿಗೆ. ಹಾಗೆಯೇ ಇನ್ನೆರಡು ಗೀತೆಗಳನ್ನ ಕೇಳೋಣ ಬನ್ನಿ. ಯಾವ ಗೀತೆ, ಯಾವ ಗೀತೆ? ಜಯಚಂದ್ರನ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಎಂಜಾಯ್ ಮಾಡಿ. ಭೂಮಿ ತಾಯಣೆ ನಿಷ್ಟ ಕಣೆ, ಇದರ ಜೊತೆಯಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಪ್ರಸಾರ ಆಗುತ್ತೆ. ಕೇಳಿ, ಎಂಜಾಯ್ ಮಾಡಿ ಈ ಎರಡು ಗೀತೆಗಳನ್ನು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.

0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
1: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸುಮಧುರ ಗೀತೆಗಳಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರಣವ ಚಿನ್ನು ವೀರೇಶ್ ಗಂಗಾಧರಯ್ಯ ಅವರು ಬುದಿಹಾಳ್ ಹರಿಹರದಿಂದ ಹೇಳ್ತಿದ್ದಾರೆ, ಸೂಪರ್ ಸೂಪರ್ ಸಾಂಗ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಗುಡ್ ಈವ್ನಿಂಗ್. ನಿಮ್ಮ ನಿರೂಪಣೆ ಸೂಪರ್ ಆಗಿದೆ, ಎಲ್ಲ ಗೀತೆಗಳು ಸೂಪರ್. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಇಷ್ಟ ಆಗ್ತಾ ಇದೆ. ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್ ಅಲ್ವಾ ಅಂತ ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರದಿಂದ ಹೇಳ್ತಿದ್ದಾರೆ. ಪ್ರೀತಿಯ ಪ್ರೀತಿಯ ಧನ್ಯವಾದಗಳು. ಲತಾ ಶಿವಶಂಕರ್ ಚಟ್ಟೆರ ಬಸವನ ಬಾಗೇವಾಡಿ ವಿಜಯಪುರದಿಂದ ಹೇಳ್ತಿದ್ದಾರೆ, ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ರೆ, ವೆಂಕಟೇಶ್ ಸುಂಕದಕಟ್ಟೆಯಿಂದ ಹೇಳ್ತಿದ್ದಾರೆ, ಕನಸಿನ ಲೋಕದ ಎಲ್ಲ ಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ ಹಾಡುಗಳಿಗೆ, ಧನ್ಯವಾದಗಳು ಪ್ರಶಾಂತ್ ಅಂತ ಅವ್ರ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಕನಸಿನ ಲೋಕದ ಕನಸಿನ ಲೋಕಕ್ಕೆ ಜಾರಲು ಹಾಡುಗಳು ಸೂಪರ್ ಆಗಿದೆ ಅಂತ ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಮತ್ತೆ ಕೇಳ್ತಿದ್ದಾರೆ ಭಾಗ್ಯ ಅವರು, ಯಾವಾಗ ಬರೋದು ನೀವು ಅಂತ. ಖಂಡಿತ ಮುಂದಿನ ಸೋಮವಾರ ಪ್ರಯತ್ನ ಪಡ್ತೀನಿ ಸ್ಟುಡಿಯೋದಲ್ಲಿ ಹಾಜರಾಗಿರೋದಕ್ಕೆ. ಹಾಗೆ ಹೃದಯ ಆಳದ ಅರ್ಥವಿದ್ದು ಕಾಮನಬಿಲ್ಲು ಕನಸಿನ ಲೋಕದ ಹಾಡುಗಳು ನನ್ನ ಹೃದಯದಲ್ಲಿ ತುಂಬಿ ಮಧುರ ಗೀತೆಗಳು ಚಳಿಗಾಳಿಯಲ್ಲಿ ಓಡಿ ಬರುವಂತಹ ಇಂಥ ಇಂಪಾದ ಗೀತೆಗಳು ಏನಂತ ಹೇಳಲಾರೆ ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಒಂದು ಕಾವ್ಯಮಯವಾಗಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಪ್ರೀತಿಯ ಧನ್ಯವಾದಗಳು ಹರಿಹರನ್ ಅವರೇ. ಮಧುರವಾದ ಗೀತೆಗಳು ಸರಮಾಲೆ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂತ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಅನಂತನಾಗ್ ಅವರ ಕಂಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ನಾಗರತ್ನ ಅವರ ಸಂದೇಶ ಒಂದು ತಲುಪಿದೆ. ಜೊತೆಯಲ್ಲಿ ಶಾಂತಾಚಾರ್ಯ ಬಡಿಗೇರ ಕೊಕ್ನೂರು ಹರಿಹರ ತಾಲೂಕಿನಿಂದ ಹೇಳ್ತಿದ್ದಾರೆ, ಕನ್ನಡ ಕಾಮನಬಿಲ್ಲಿನ ಕನಸಿನ ಲೋಕ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರುವ ಪ್ರಶಾಂತ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತಂಪಾದ ಸಮಯದಲ್ಲಿ ನಿರೂಪಣೆಯೊಂದಿಗೆ ಕೇಳಿಬರುವ ಇಂಪಾದ ಸುಮಧುರ ಗೀತೆಗಳ ಮನಸ್ಸಿಗೆ ಅಪಾರ ನೆಮ್ಮದಿ ಮತ್ತು ಸಂತೋಷ ಕೊಡ್ತಾ ಇದೆ. ಇಂತಹ ಸಂಗೀತದ ಸವಿಯನ್ನು ಆಸ್ವಾದಿಸ್ತಾ ಇದ್ದೀವಿ, ನಿದ್ರೆ ಬರುವುದೇ ಮರೆತು ಹೋಗ್ತಾ ಇದೆ. ಕಾರ್ಯಕ್ರಮದ ಪ್ರತಿಯೊಂದು ಕ್ಷಣವು ಮನಸ್ಸು ಸೆಳೆಯುತ್ತೆ. ಇಂತಹ ಸುಂದರ ಕಾರ್ಯಕ್ರಮ ಉತ್ಸಾಹದಿಂದ ಮುಂದುವರೆಸಲಿ, ನನ್ನ ಹಾರೈಕೆಗಳು ಅಂತ ಪ್ರೀತಿಯ ಸಂದೇಶ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮತೇಗೌಡ ಅವರು ಹಾಡಲಿಯಿಂದ ಹೇಳ್ತಾ ಇದ್ದಾರೆ. ಓಕೆ, ಅಮೃತ ರಮೇಶ್ ಅವರು ಹೇಳ್ತಿದ್ದಾರೆ, ಟೈಮ್ ಹೋಗಿದ್ದೆ ಗೊತ್ತಾಗ್ತಿಲ್ವಲ್ಲಪ್ಪ ಇಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಭೂಮಿತಾಯಣೆ ಕನ್ನಡ ಕಾಮನಬಿಲ್ಲು ನಮಗೆ ಇಷ್ಟ, ಈಗ ಹೇಳಿ ಯಾವಾಗ ಬರ್ತೀರಾ ಅಂತ ಪೂಜಾ ಅವ್ರು ಕೇಳ್ತಾ ಇದ್ದಾರೆ. ಖಂಡಿತ ಮುಂದಿನ ಸೋಮವಾರ ನನ್ನ ಕಡೆಯಿಂದ ಪ್ರಯತ್ನ ಇರುತ್ತೆ ಬರೋದಕ್ಕೆ. ಎಲ್ಲ ಗೀತೆಗಳು ಸುಮಧುರವಾಗಿದೆ ಮಧುರವಾಗಿದೆ ಅಂತ ನಾಗರಾಜ್ ನಾಗರತ್ನ ರೋಹಿಣಿ ಅಶ್ವಿನಿ ಹೇಮ ಅವರು ಲಗ್ಗೆರೆಯಿಂದ ಹೇಳ್ತಾ ಇದ್ರೆ, ಹಾಡುಗಳ ಆಯ್ಕೆ ಸೂಪರ್ ಸೂಪರ್ ಪ್ರಶಾಂತ್ ಅಂತ ಗೌರಿಯವರ ಸಂದೇಶ ಬಂದು ತಲುಪಿದೆ. ಸೊ ಮುಂದಿನ ಎರಡು ಗೀತೆಗಳು ಕೇಳಿ, ನೀನಾಡದ ಮಾತು ಮಾತಲ್ಲ ಕಾಮನಬಿಲ್ಲು ಚಿತ್ರದ ಗೀತೆ, ತುಂಬ ತುಂಬ ತುಂಬ ಫೇವ್ರೇಟ್ ಸಾಂಗ್ ಇದು ಬಹಳ ಜನಕ್ಕೆ, ನನಗೂ ಕೂಡ. ಈ ಗೀತೆಯೊಂದಿಗೆ ಮತ್ತೊಂದು ಗೀತೆ, ಕನಸಿನ ಗೀತೆ ನಿಮಗಾಗಿ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಂಜಾಯ್ ಮಾಡಿ ಎರಡು ಗೀತೆಗಳು.

ಈ ಜೀವನಿಲ್ಲೇ ಎಲ್ಲಿ ಹಾಡುಗಳಲ್ಲಿ, ಒಳ್ಳೊಳ್ಳೆ ಗೀತೆಗಳಲ್ಲಿ, ಕನ್ನಡ ಕಾಮನಬಿಲ್ಲಿನಲ್ಲಿ ಈ ಜೀವನಿಲ್ಲೇ. ಓಕೆ, ಹಾಡುಗಳ ಆಯ್ಕೆ ತುಂಬ ಸೂಪರ್ ಆಗಿದೆ, ಥ್ಯಾಂಕ್ ಯು ಅಂತ ಗೌರಿ ಅವರ ಸಂದೇಶ ಬಂದು ತಲುಪಿದೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಎನ್ ಎಸ್ ಬಡಾವಣೆಯಿಂದ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ರೆ, ಬೀಸುತ್ತಿದೆ ಆಷಾಢದ ತಂಗಾಳಿ, ಇಂಪಾದ ಹಾಡುಗಳು ಕಚ್ಚೆಗುಳಿ, ನಿದ್ದೆಗೆ ಜಾರುವ ಸಮಯದಲ್ಲಿ ತೇಲಿದೆ ಕನಸಿನ ಲೋಕದಲ್ಲಿ ಅಂತ ಶ್ರೀಧರಯ್ಯ ಅವರು ಎಜೆಹಳ್ಳಿಯಿಂದ ಒಂದು ಕವಿತೆ ಮೂಲಕ ಕಾರ್ಯಕ್ರಮವನ್ನು ಮೆಚ್ಚುಗೆ ಸೂಚಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು ಸರ್ ನಿಮ್ಮ ಒಂದು ಈ ಒಂದು ಕವಿತೆಗೆ. ಮತ್ತೊಮ್ಮೆ ನಮಸ್ತೆ, ಬಹುದಿನಗಳಿಂದ ಈ ಹಾಡನ್ನು ಕೇಳಿರಲಿಲ್ಲ, ತುಂಬ ಚೆನ್ನಾಗಿರೋ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರ. ಹಾಗೆ ಯಾಕೋ ನಿಮ್ಮ ಮಾತು ಮೇಲೆ ನಂಬಿಕೆನೆ ಬರ್ತಾ ಇಲ್ಲ, ಪ್ರಾಮಿಸ್ ಮಾಡಿ ನೆಕ್ಸ್ಟ್ ವೀಕ್ ಬಂದೇ ಬರ್ತೀರಾ ಅಂತ ಹೇಳ್ತೀರಿ. ಓ ಎಸ್, ಡೆಫಿನೆಟ್ಲಿ ಎಸ್, ನೆಕ್ಸ್ಟ್ ವೀಕ್ ಬಂದೇ ಬರ್ತೀನಿ. ತುಂಬ ಹಿತವಾದ ಹಾಡುಗಳು ಮನಸ್ಸಿಗೆ ಮುದ ನೀಡ್ತಾ ಇದೆ, ಕನಸಿನಲ್ಲಿ ಗುಣಗುಟ್ಟುವ ಇಂಪಾದ ಗೀತೆಗಳು ಕೇಳ್ತಾ ಇದ್ರೆ ಕೇಳ್ತಲೇ ಇರಬೇಕು ಅನ್ಸುವಂತಹ ಸಮುದ್ರ ಗೀತೆಗಳು ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಅಂತ ಚಂದ್ರಕಾಂತ್ ಚಂದಾಪುರ ಕಲಬುರಗಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಥ್ಯಾಂಕ್ಸ್ ಅ ಲಾಟ್. ಕನಸಿನ ಲೋಕ ಗೀತೆ ಕಾರ್ಯಕ್ರಮ, ಚಿತ್ರಗೀತೆಗಳ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ, ರಾತ್ರಿ ವೇಳೆ ಹಾಡನ್ನು ಆಲಿಸಲು ತುಂಬ ಖುಷಿ ಆಗ್ತಾ ಇದೆ ಅಂತ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಎಲ್ಲ ಗೀತೆಗಳು ತುಂಬ ಚೆಂದಾಗಿ ಮೂಡಿ ಬಂದಿದೆ ಅಂತ ಕೊರಟಗೆರೆ ತಾಲೂಕಿನ ಮಲ್ಲೇಕಾವು ಗ್ರಾಮದಿಂದ ಕಾವಲಪ್ಪ ಸಿದ್ದಪ್ಪ ಪೂಜಾರ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು ಸರ್. ಓಕೆ, ಒಳ್ಳೊಳ್ಳೆ ಗೀತೆಗಳು ಪ್ರಶಾಂತ್ ಅವರೇ, ನಾನು ಸಂಗೀತ ಇಷ್ಟಪಡ್ತೇನೆ, ಆದ ಕಾರಣ ಇಷ್ಟಪಟ್ಟು ಆದಷ್ಟು ಅಭಿಪ್ರಾಯ ತಿಳಿಸ್ತೀನಿ. ಒಳ್ಳೊಳ್ಳೆ ಗೀತೆಗಳು ಅನಂತನಾಗ್ ಸರ್ ಅವರ ಗೀತೆಗಳನ್ನು ಕೂಡ ಪ್ರಸಾರ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದರೆ, ಧನ್ಯವಾದಗಳು ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರು ಹೇಳ್ತಿದ್ದಾರೆ. ಹಾಗೆ ಅಮೇಝಿಂಗ್ ಸಾಂಗ್ಸ್ ಅಂತ ಶ್ರವಣ್ ಶ್ರೀನಾಥ್ ಹೇಮಾ ಕೀರ್ತನ ಅವರು ಕೆಆರ್ಪುರಂಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದರೆ, ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಖಂಡಿತ ಮುಂದಿನ ವಾರ ಬರ್ತಿರಲ್ಲ, ಕಾಯ್ತಾ ಇರ್ತೀವಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಡೆಫಿನೆಟ್ಲಿ ಬ್ಯೂಟಿಫುಲ್ ರೆಟ್ರೋ ಸಾಂಗ್ಸ್ ಶುಭರಾತ್ರಿ ಪ್ರಶಾಂತ್ ಅವರೇ ಅಂತ ನಂಬರ್ ಎಂಡಿಂಗ್ 6290 ಇಂದ ಉಷಾ ಹಲಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಪ್ರಶಾಂತ್ ಅವರೇ ಪ್ರೀತಿಯ ಧನ್ಯವಾದಗಳು ಇಂಥ ಅದ್ಭುತ ಗೀತೆಗಳಿಗೆ ಅಂತ ಸ್ಮಿತಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ರಘು ಅವರು ಹೇಳ್ತಾರೆ, 11 ಗಂಟೆ ಆದರೂ ಏನಪ್ಪ ನಿಮ್ಮ ಎನರ್ಜಿನ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನೂ 1 ಅವರ್ ಕಾರ್ಯಕ್ರಮವನ್ನು ಮಾಡೋಷ್ಟು ಚೈತನ್ಯ ಖಂಡಿತ ನಮಗಿದೆ, ಆದರೆ ಕಾಲ ಹಾಗೆ ಓಡ್ತಾ ಇದೆ. 10:56:32 ಆಗೋಗಿದೆ. ಒಂದೊಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋಣ. ಬನ್ನಿ ಕೇಳಿ ಈ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ರತ್ನಮಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯ, ವೈದ್ಯನಾಥನ್ ಅವರ ಸಂಗೀತ ಇರುವಂತಹ ಗೀತೆ, 7 ಸುತ್ತಿನ ಕೋಟೆ ಚಿತ್ರದ ಗೀತೆ ಕೇಳಿ ಸಂತಸ ಅರಳುವ ಸಮಯ ನಿಮಗೆಲ್ಲರಿಗಾಗಿ ಈ ಒಂದು ಹೊತ್ತಿನಲ್ಲಿ ಕನಸಿನ ಲೋಕ ಕಾರ್ಯಕ್ರಮದ ಬಹುಶಃ ಕಡೆಯ ಗೀತೆಯಾಗಿ.

ಇದು ರಮ್ಯ ಚೈತ್ರಕಾಲ. ಅದ್ಭುತವಾಗಿರುವಂತಹ ಗೀತೆ ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋದಲ್ಲಿ. ಸಂದೇಶಗಳ ಕಡೆ ಗಮನ ಹರಿಸೋದಾದರೆ ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ, ನಮಸ್ತೆ. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ನೀವು, ಆಯ್ಕೆ ಕನ್ನಡ ಗೀತೆಗಳು ಮಧುರವಾಗಿ ಇಂಪಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಾಡುಗಳು ಇಷ್ಟ ಆಯಿತು, ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಹಲೋ ಪ್ರಶಾಂತ್, ಹೇಗಿದ್ದೀರಾ? ಸೂಪರ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಕೃಷ್ಣವೇಣಿಯವರು. ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಒಳ್ಳೆಯ ಹಾಡು ಕೇಳಲು ಪುಣ್ಯ ಮಾಡಿರಬೇಕು ಅಂತ ಗೀತಾ ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ ನಿಮ್ಮ ಸಂದೇಶಕ್ಕೆ. ನಮಸ್ತೆ ಸರ್, ಅದ್ಭುತವಾಗಿರುವಂತಹ ಗೀತೆಗಳನ್ನು ಆಯ್ಕೆ ಮಾಡಿದ್ರಿ ಅಂತ ಸಾಹಿತ್ಯನ್ಮಯ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ರೆ, ಪ್ರೀತಿಯನ್ನು ವರ್ಣನೆ ಮಾಡುವ ಸಾಹಿತ್ಯ ಹಳೆಯ ಹಾಡುಗಳಲ್ಲಿ ಮಾತ್ರ ಕೇಳೋಕ್ಕೆ ಸಾಧ್ಯ. ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಾರ ಖಂಡಿತ ಬರ್ತೀರಾ ಅಲ್ವಾ ಅಂತ ಪೂಜಾ ಅವ್ರು ಕೇಳ್ತೀರ. ಎಸ್, ಡೆಫಿನೆಟ್ಲಿ ಮುಂದಿನ ಸೋಮವಾರ ಖಂಡಿತ ಪ್ರಯತ್ನ ಪಡ್ತೀನಿ. ಇರ್ಕಲ್ ಯಮನೂರಪ್ಪ ಅವರು ಸಂದೇಶವನ್ನು ಹೇಳ್ತಿದ್ದಾರೆ, ವೆರಿ ಗುಡ್ ಗೀತೆಗಳು, ಪ್ರೀತಿಯ ಧನ್ಯವಾದಗಳು ಸರ್ ಇಷ್ಟೆಲ್ಲ ಗೀತೆಗಳಿಗೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂತಸ ಅರಳುವ ಸಮಯ ಈ ಹಾಡನ್ನು ಶಾಲೆಗೆ ಹೋಗುವಾಗ ನಂದನ ಕಾರ್ಯಕ್ರಮದಲ್ಲಿ ಬೆಳಗಿನ ಹೊತ್ತು ಕೇಳ್ತಾ ಇದ್ವಿ, ಆ ನೆನಪು ಮರ ಕಳಿಸ್ತು. ಧನ್ಯವಾದಗಳು ಸರ್ ಇಂಥ ಒಳ್ಳೆ ಗೀತೆಗಳಿಗೆ ಅಂತ ಸಂದೇಶವನ್ನು ಕಳಿಸಿರೋದು ಸ್ನೇಹಿತರು. ನಂಬರ್ ಎಂಡಿಂಗ್ 2950 ಇಂದ ಸಂದೇಶವನ್ನು ಕಳಿಸಿದ್ದಾರೆ ಉಷಾ ಅವರು ಹಲಸೂರಿನಿಂದ. ಧನ್ಯವಾದಗಳನ್ನು ಅರ್ಪಿಸ್ತಾ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಇಂದಿನಂತೆ ಮುಂದಿನ ಸೋಮವಾರ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ. ವಾರವೆಲ್ಲ ಶುಭವಾಗಿರಲಿ ಅಂದ್ಕೊಂಡಿರೋ ಕೆಲಸ ಎಲ್ಲ ಕೈಗೂಡಲಿ ಅಂತ ಹೇಳ್ತಾ ಸದ್ಯಕ್ಕೆ ಗುಡ್ ಬೈ ಹೇಳ್ತಿರೋದು, ಈ ವಾರದ ಮಟ್ಟಿಗೆ ಗುಡ್ ಬೈ ಹೇಳ್ತಿರೋದು ನಾನು ಗೆಳೆಯ ಪ್ರಶಾಂತ್. ನಿಮ್ಮ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು.

ಸಮಯ ಈಗ 11:10:03 ಬೆಳಗಿನ 5:53 ಇಲ್ಲಿವರೆಗೂ ಮಾಹಿತಿ ಮನರಂಜನೆ ಒದಗಿಸಿದ FM ರೈನ್ಬೋ ತುಸು ವಿಶ್ರಮಿಸುವಂತಹ ಸಮಯ. ನಾಳೆ ಬೆಳಗ್ಗೆ ಇಂದಿನಂತೆ 5:53 FM ರೈನ್ಬೋ ನಿಮ್ಮ ಮನೆ ನಿಮ್ಮ ಮನ ತಲುಪಲಿದೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.